ಆಕಾಶವಾಣಿ ಕಾರವಾರ. ಇಂದು 2026ನೇ ಇಸ್ವಿ ಆಗಸ್ಟ್ ತಿಂಗಳ 10ನೇ ತಾರೀಕು ಸೋಮವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಕಿನ ಪ್ರಸಾರ ಕಾರ್ಯ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶೀತಲ್ ನಾಯ್ಕ್ ಹೇಳುವ ನಮಸ್ಕಾರಗಳು. ಈಗ ಸಮಯ 5:58 ಸೆಕೆಂಡುಗಳು.

ಆಕಾಶವಾಣಿ ಕಾರವಾರ, ಸಮಯ 6:21 ಸೆಕೆಂಡ್ಗಳು. ಈಗ ನಿಲಯದಿಂದ ಇಂದು ಬಿತ್ತರಿಸುವ ಕಾರ್ಯಕ್ರಮಗಳ ಪರಿಚಯ.

ಕೆಳಗಡೆ ಇನ್ನು ಮುಂದೆ 6:10 ಕರುನಾಡು ಬಾಬಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಉಮೇಶ್ ಹೊಸಳ್ಳಿ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ. 7:15 ಭಾವಗೀತೆಗಳು. 7:45 ಕನ್ನಡ ಚಿತ್ರಗೀತೆಗಳು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಈ ಬೆಳಗ್ಗೆ 8:35 ಹಿಂದಿ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:15 ಆರೋಗ್ಯ ಕಾರ್ಯಕ್ರಮದಲ್ಲಿ ಶಾಲೆಗೆ ಒಳ್ಳೆ ಎನ್ನುವ ಮಗು, ಈ ವಿಷಯವಾಗಿ ಡಾಕ್ಟರ್ ಸುಜ್ಞಾನಿ ದೇವಿ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯತೀರ್ಥ ಮೀವುಂಡಿ ಅವರ ಗಾಯನ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ, ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ಸಂದರ್ಶನ ವಿಷಯ ಋತುಬಂಧ, ಸಂದರ್ಶಕರು ಮಂಜುಳಾ ಪುರಾಣಿಕ್, ನಂತರ ಭಾವಗೀತೆಗಳು. 12:35 ಆರೋಗ್ಯ ಸಂಚಿಕೆಯಲ್ಲಿ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶದ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು, ಈ ಕುರಿತು ರಾಜಮಾತೆ ಪ್ರಮೋದಾ ದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಕೃಷಿ ಸಿಂಚಯಿ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಸ್ ಎ ಗಡ್ಡನ್ಕರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಮಂಜುನಾಥ್. 3:00 ಸಖಿ ಸಹೇಲಿ, 4:00 ಸೇಹತ್ ನಾಮ. ಇನ್ನು 5:00 ಚಿನ್ನರ ಚಿತ್ತಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ದ ಪಾಪ್ಯುಲರ್ ನ್ಯೂ ಇಂಗ್ಲಿಷ್ ಸ್ಕೂಲ್ ಚೇಂಡಿಯಾದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, ಸಂಯೋಜನೆ ಟಿ ಶ್ಯಾಮ್ಪ್ರಸಾದ್. 5:30 ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಗೇರು ತಳಿಗಳು ಹಾಗೂ ಅವುಗಳ ವಿಶೇಷತೆ ಕುರಿತು ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಈರದಾಸಪ್ಪ ಅವರೊಂದಿಗೆ ಸಂದರ್ಶನ. 8:15 ಪಾರ್ಲಿಮೆಂಟರಿಯು, 8:30 ಭಾವಗೀತೆಗಳು, 9:30 ಬೆಂಗಳೂರು ಕೇಂದ್ರದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:00 ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಪ್ರಶ್ನೆ.

ಕಾರ್ಯಕರ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದಿಂದ. ಕಿರುಗುರಿ, ಇದುವರೆಗೂ ನಮ್ಮ ನಿಲಯದಿಂದ ಇಂದು ಬಿತ್ತರಿಸುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಕಾರವಾರ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಕಾರವಾರ ಕರುಣಾಳು ಪಾಪಳಕೆ

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದು ಮೇಲ್ನೋಟದ ತಮಾಷೆ ಅನಿಸಿದ್ರೂ ಬಹಳ ಅರ್ಥಪೂರ್ಣವಾದಂತಹ ಕತೆ. ಒಂದು ಬಾರಿ ಒಬ್ಬ ಮನುಷ್ಯ ಕ್ಷೌರ ಮಾಡಿಸ್ಕೊಳ್ಳಕ್ಕೆ ಕ್ಷೌರಿಕನ ಅಂಗಡಿಗೆ ಹೋದ. ತುಂಬಾ ಗದ್ದಲ ಇತ್ತಲ್ಲ, ಕಾಯ್ಕೊಂಡ. ತಾನು ಬಾಳಿ ಬಂದಾಗ ಕುರ್ಚಿ ಹತ್ತಿ ಕೂತ್ಕೊಂಡ. ಗುರುತಿನವನೇ ಕ್ಷೌರಿಕ. ಇವನು ಕುತ್ತಿಗೆ ಸುತ್ತ ಒಂದು ಸ್ವಚ್ಛ ಟಾವೆಲ್ ಹಾಕಿ ತನ್ನ ಕೆಲಸ ಶುರು ಮಾಡಿದ. ಪರಿಚಯವನ್ನು ಆದ್ದರಿಂದ ಮಾತು ಶುರು ಮಾಡಿದ. ಯಾವ್ಯಾವುದೋ ಮಾತು, ರಾಜಕೀಯ ಸರ್ಕಸ್ ಬಗ್ಗೆ, ಸಿನಿಮಾಗಳ ಬಗ್ಗೆ, ಕ್ರಿಕೆಟ್ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಒಂದೇ ಸಮ ಮಾತಾಡ್ತಿದ್ದ ಅವನು. ಕ್ಷೌರಿಕ ಚಟ ಇರ್ತದೆ, ಒಂದೇ ಸಮ ಮಾತಾಡೋದು. ಇವನೇನ್ ಮಾಡ್ತಾನೆ ಪಾಪ, ತನ್ನ ಕತ್ತನ್ನೇ ಕೊಟ್ಟಿದ್ದಾನೆ ಕ್ಷೌರಿಕನ ಕತ್ರಿ ಮತ್ತು ಹರಿತವಾದ ಕತ್ತಿಗೆ ಕೊಟ್ಟಿದ್ದಾನೆ. ಇನ್ನೇನ್ ಮಾಡ್ತಾನೆ, ಸುಮ್ಮನೆ ಗೋಣ ಹಾಕೋಂಗೂ ಇಲ್ಲ, ಎಲ್ಲಿ ಕಟ್ಟಾಗ್ಬಿಡುತ್ತೆ ಎಲ್ಲೂ. ಸುಮ್ಮನೆ ಹ್ಞೂ ಹ್ಞೂ ಅಂತ ಇದ್ದ. ಕ್ಷೌರ ಮುಗಿಸಿ ಕತ್ತಿನ ಸುತ್ತಿನ ಟಾವೆಲ್ ಅನ್ನು ತೆಗೆದು ಕೂದಲನ್ನು ಸರಿಯಾಗಿ ಬಾಚಿ, ಸಾರ್ ಮುಗಿತೇಳಿ ಅಂದ ಕ್ಷೌರಿಕ. ಈತ ಮೈಕೈ ಝಾಡಿಸ್ಕೊಂಡು ಎದ್ದು ಕೆಳಗೆ ಬಂದ. ಕೊಟ್ಟ ಅವ್ನು 100 ರೂಪಾಯಿ ಕೊಟ್ಟ. ಚೇಂಜ್ ಇಲ್ಲ ಅವನ ಕಡೆಗೆ. ಒಂದ್ ನಿಮಿಷ ಕೂತೀರಿ ಸರ್, ನಮ್ಮ ಹುಡುಗನ ಕಳಿಸಿ ಇಲ್ಲ ತರಿಸ್ಬಿಡ್ತೀನಿ ಅಂತ ಆ ಹುಡುಗನ ಓಡಿಸಿದ ಕ್ಷೌರಿಕ. ನಿರ್ವಾಯ ಇಲ್ಲದೆ ಕಾಯ್ಬೇಕಾಯ್ತಲ್ಲ ಮತ್ತೆ ಸ್ವಲ್ಪ ಹೊತ್ತು. ಆಗ ಕ್ಷೌರಿಕ ಏನ್ ಮಾಡ್ದು, ಮಾತು ಬಿಡಲ್ಲ ಅವನು. ನೀವೇನೇ ಹೇಳಿ ಸರ್, ದೇವರಿಲ್ಲ. ಸುಮ್ಮನೆ ಜಪ ಮಾಡ್ತಾರೆ, ಅದು ಅಂತಾರೆ, ದೇವರಿದ್ದಾನೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತಾರೆ. ದೇವರಿಲ್ವಾ ಸರ್ ಅಂದ. ಇವನು ಕೇಳ್ದ, ದೇವರಿಲ್ಲ ಅಂತ ಹೆಂಗೆ ಖಚಿತವಾಗಿ ಹೇಳ್ತೀರಿ ಅಂತ ಕೇಳ್ದ. ಆಗ ಅವನು ಕ್ಷೌರಿಕ ಹೇಳುವಂತ ಮಾತು ಚೆನ್ನಾಗಿತ್ತು. ಅಲ್ಲ ಸರ್, ಸಾಕ್ಷಿ ಬೇಕಾ ಸರ್ ಅದಕ್ಕೆ? ಈ ಜಗತ್ತಿನ ಜನರು ನೋಡಿದ್ರೆ ಗೊತ್ತಾಗೋದಿಲ್ವಾ, ನಿಜವಾಗೂ ದೇವರು ಕರುಣಾಳಾಗಿದ್ರೆ ಲೋಕದಲ್ಲಿ ಇಷ್ಟೊಂದು ಜನರ ದುಃಖ ಯಾಕಿರ್ಬೇಕಾಗಿತ್ತು? ಇಷ್ಟೊಂದು ಜನ ರೋಗಿಗಳು ಯಾಕಿದ್ದಾರೆ? ಮಕ್ಕಳು ಅನಾಥ ಯಾಕಾಗಬೇಕು? ಜಗತ್ತಲ್ಲಿ ನೋವು, ಸಾವು, ಕಷ್ಟ, ಇದರ ಅರ್ಥ ಏನು ಗೊತ್ತಾ? ಪ್ರೀತಿಯುಳ್ಳ ದೇವರು ಇದ್ದದ್ದೇ ಆಗಿದ್ರೆ ಇಂಥದ್ದು ಆಗ್ತಿರ್ಲಿಲ್ಲ. ಆದ್ದರಿಂದ ನಾನು ದೇವರಿಲ್ಲ ಅಂತ ಖಚಿತವಾಗಿ ಹೇಳ್ತೀನಿ ಅಂತ ವಿವರಣೆ ಕೊಟ್ಟ. ಈ ವ್ಯಕ್ತಿ ಒಂದು ಕ್ಷಣ ವಿಚಾರ ಮಾಡಿದ. ಅಷ್ಟೊಳಗೆ ಚಿಲ್ಲರೆ ಬತ್ತು. ಇವತ್ತಿನ ಮಾತಾಡಿ ಏನೋ ಪ್ರಯೋಜನ ಇಲ್ಲ ಅಂತ ಅಂಗಡಿಯಿಂದ ಹೊರಗೆ ಬಂದ. ರಸ್ತೆಯಲ್ಲಿ ಹೊರಗೆ ಬಂದು ಸ್ವಲ್ಪ ಮುಂದೆ ಬಂದಾಗ ಎದುರಿಗೊಬ್ಬ ವ್ಯಕ್ತಿ ಬಂದ. ಕೊಳಕು ಬಟ್ಟೆ, ಉದ್ದವಾದ ಜಡೆಗಟ್ಟಿದ ಕೂದಲು, ಸಿಕ್ಕಾಪಟ್ಟೆ ಹಡ್ಕೊಡುವಂತ ಗಡ್ಡ, ಹೊಟ್ಟೆ ತನಕ ಉದ್ದ ಗಡ್ಡ ಬಂದ್ಬಿಟ್ಟಿದೆ. ನೋಡಿದ್ರೆ ಭಿಕ್ಷುಕರಂಗ್ ಕಾಣಿಸ್ತಾ ಇದ್ದ. ಅವನು ನೋಡಿದ ತಕ್ಷಣ ಈ ವ್ಯಕ್ತಿ ತಲೆಯಲ್ಲ ಮಿಂಚೊಳಿತು. ಸ್ವಯಂತ ಓಡದ ವಾಪಸ್ಸು ಕ್ಷೌರಿಕರ ಅಂಗಡಿಗೆ ಹೋದ. ಆ ಕ್ಷೌರಿಕರಿಗೆ ಹೇಳ್ದ, ಇನ್ನೊಂದು ವಿಷಯ ಗೊತ್ತೇ, ನೀನು ಆಗ್ಲೇ ಹೇಳಿದಿಲ್ಲ ದೇವ್ರು ಇಲ್ಲೇ ಇಲ್ಲ ಅಂತೇಳಿ, ಇನ್ನೊಂದು ವಿಷಯ ನಿನಗೆ ಗೊತ್ತಿಲ್ಲ ಅಂತ. ಏನು? ಈ ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅಂದ. ಏನು ಸ್ವಾಮಿ ಹೆಂಗೆ ಹೇಳ್ತೀರಿ, ನಾನೇ ಇದ್ದೇನಲ್ಲ, ಈಗ ತಾನೇ ನಾನೇ ಮಾಡಲಿಲ್ಲ ಕ್ಷೌರ ನಿಮಗೆ, ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಅದಕ್ಕೆ ಆ ವ್ಯಕ್ತಿ ಹೇಳ್ದ, ಜಗತ್ತಿನ ನಿಜವಾಗ್ಲೂ ಕ್ಷೌರಿಕರಿದ್ದರೆ, ಅಗೋ ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾನಲ್ಲ, ಅವನು ಅಂತ ಮನುಷ್ಯ ಇರ್ತಿದ್ನ, ಅವ್ನು ಜಡಿಗಟ್ಟಿದ ಕೂದಲು, ಗಂಟು ಗಂಟದ ಗಡ್ಡ ನೋಡ್ತಿಳಲ್ವೇ, ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲ ಅಂತೇಳಿ. ಅವ್ನು ಕ್ಷೌರಿಕ ಅದ ಛೇ, ಏನು ಸರ್ ಹಿಂಗೆ ಮಾತಾಡ್ತೀರಿ ನೀವು, ಅವನು ನೋಡಿ ಕ್ಷೌರಿಕರೇ ಇಲ್ಲ ಅಂತೀರಾ? ನಮ್ಮಲ್ಲಿ ಬಂದರು ತಾನೇ ನಾ ಕ್ಷೌರ ಮಾಡೋದು, ನಮ್ಮ ಕಡೆ ಬರದೇ ಇದ್ರೆ ಕ್ಷೌರಿಕರೇ ಇಲ್ಲ ತನ್ನೋಕ್ಕಾಗತ್ತಾ ಅಂತ ಕೇಳ್ದ. ಅದಕ್ಕೆ ಮನುಷ್ಯ ನಕ್ಕ ಹೇಳಿದಂತೆ, ನಾನು ಅದನ್ನೇ ಹೇಳೋದಪ್ಪ, ಭಗವಂತನಿಗೆ ಶರಣಾದ್ರೂ ತಾನೇ ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋದು, ಅವನ ಬಳಿಗೆ ಹೋಗ್ತಿದ್ರೆ ನಿಮ್ಮನ್ನು ಕಾಪಾಡೋದು ಹೇಗೆ ಎಂದ ವ್ಯಕ್ತಿ. ಕ್ಷೌರಿಕ ಬಾಯಿ ಮುಚ್ಕೊಂಡು ಸುಮ್ಮನಾದ. ಭಗವಂತನ ಅಸ್ತಿತ್ವವನ್ನೇ ಗುರುತಿಸದೆ ಅವನು ಶರಣಾಗದೆ ಅವನು ದೂರಿದ್ರೆ ಏನು ಪ್ರಯೋಜನ ಸ್ವಾಮಿ? ನಂಬಬೇಕು, ಗಟ್ಟಿಯಾಗಿ ನಂಬಬೇಕು, ಆಗ ನಮಗೆ ನಂಬಿಕೆನೆ ದೇವರಾಗ.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಇರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ.
0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
0: ಪ್ರಸ್ತುತಿ ಮಂಜುಳಾ ಪುರಾಣಿ.
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ಕೇಳಿ. ವೃಂದಗಾನದಲ್ಲಿ ಶಿಶುನಾಳ ಶರೀಫ್ ರಚಿತ ಗೀತೆ. ಆರತಿ ಬೆಳಗುವೆನು ಯೋಗದ ಆರತಿ ಬೆಳಗುವೆನು

ಈಗ ಕೇಳಿ ಸರಳಾದೇವಿ ದೇಸಾಯಿ ಹಾಡಿರುವ ಗೀತೆ. ಬಸವೇಶ್ವರ ವಚನ: ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ

ಕೆಲವರು ಇದುವರೆಗೂ ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸಾರವಾಗುವುದು.

0: ಅದು ಕೇವಲ ವಿಷಯ ಸಂಗ್ರಹಣೆಯಲ್ಲ. ಹಾಗೆ ನಾವು ಮಾಡುತ್ತಾ ಹೋದರೆ ನಾವು ಆಹಾರವನ್ನು ಜೀರ್ಣಿಸಿಕೊಳ್ಳದೆ ಸುಮ್ಮನೆ ತಿಂದಂತಾಗುತ್ತದೆ. ಹಾಗೆ ಗಬಗಬನೆ ತಿನ್ನುವುದರಿಂದ ಏನು ಪ್ರಯೋಜನ? ಇಂದಿನ ಜನಾಂಗದ ಶಿಕ್ಷಣ ಈ ರೀತಿಯದಾಗಿದೆ. ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಸಮಯವನ್ನು ಶಾಲೆ, ಟ್ಯೂಷನ್, ಕೋಚಿಂಗ್ ಕ್ಲಾಸ್ ಅಂತ ಕಲಿತಿದ್ದನ್ನು ಜೀರ್ಣಿಸಿಕೊಳ್ಳಲು ಸಮಯವೇ ಸಿಗುವುದಿಲ್ಲ. ಈ ರೀತಿಯ ಅಧ್ಯಯನವು ದಿನದ 24 ಗಂಟೆಯೂ ತಿಂದು ಜೀರ್ಣಿಸಿಕೊಳ್ಳದಿರುವ ಕ್ರಿಯೆಗೆ ಸಮಾನವಾಗಿದೆ. ನಾವು ತಿಂದ ಆಹಾರ ಜೀರ್ಣವಾಗಿ ನಮಗೆ ಶಕ್ತಿಯನ್ನು ನೀಡುತ್ತದೆ. ವಿದ್ಯಾರ್ಥಿಗಳು ದಿನ ಕನಿಷ್ಠ 3 ತಾಸು ಅಧ್ಯಯನ ಚಿಂತನೆ ಮಾಡಬೇಕು. ಅದು ಶಾಲೆ, ಕೋಚಿಂಗ್ ಕ್ಲಾಸಿನಲ್ಲಿ ಕಲಿತದನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಜ್ಞಾನ ಪ್ರಾಪ್ತಿಗೆ ನಮಗಿರುವ ಉಪಾಯ ಒಂದೇ, ಅದೇನೆಂದರೆ ಏಕಾಗ್ರತೆಯನ್ನು ಪಾಲಿಸಬೇಕು. ಹೇಗೆ ಸಂಶೋಧನೆಯಲ್ಲಿ ತೊಡಗಿದ ವ್ಯಕ್ತಿ ಮನಃಶಕ್ತಿಯನ್ನು ಏಕಾಗ್ರಗೊಳಿಸಿದಾಗ ಸಂಶೋಧನೆಯು ಫಲ ನೀಡುತ್ತದೆಯೋ ಹಾಗೆ ಖಗೋಳ ವಿಜ್ಞಾನಿ ಗಗನಕ್ಕೆ ಟೆಲಿಸ್ಕೋಪಿನ ಮೂಲಕ ಕೇಂದ್ರೀಕರಿಸಿದಾಗ ಆಕಾಶ ಕಾಯಗಳ ರಹಸ್ಯ ಗೋಚರಿಸುತ್ತದೆಯೋ ಹಾಗೆ ವಿದ್ಯಾರ್ಥಿ ಏಕಾಗ್ರತೆಯನ್ನು ಹೆಚ್ಚಿಸಿದಷ್ಟು ಜ್ಞಾನ ಪ್ರಾಪ್ತಿಯಾಗುತ್ತದೆ. ಹಾಗಂತ ಮನಸ್ಸನ್ನು ನಿಗ್ರಹಿಸಿ ಏಕಾಗ್ರತೆಯನ್ನು ಸಾಧಿಸುವುದು ಅಷ್ಟು ಸುಲಭದ ಕೆಲಸವಲ್ಲ, ತುಂಬಾ ಕಠಿಣ. ಏಕೆಂದರೆ ಮನಸ್ಸೆಂಬುದು ಮರ್ಕಟ. ಮನಸ್ಸು ಕೋತಿಯಂತೆ ಚಂಚಲವಾದುದು. ಎಷ್ಟೇ ತರಬೇತಿ ನೀಡಿದ ಕೋತಿಯಾದರೂ ಕಪಿಚೇಷ್ಟೆ ಮಾಡುತ್ತದೆ. ಒಂದೂರಲ್ಲಿ ಒಂದು ಕೋತಿ ಇತ್ತು. ಅದರ ಸ್ವಭಾವ ತುಂಬಾ ಚಂಚಲ. ಅದು ಸಾಲದೆಂಬಂತೆ ಯಾರೋ ಅದಕ್ಕೆ ಹೆಂಡ ಕುಡಿಸಿದರು. ಅದು ಇನ್ನಷ್ಟು ಚಂಚಲವಾಯಿತು. ಹೆಂಡ ಕುಡಿದ ಕೋತಿ ಕುಣಿದು ಎದ್ದು ಬಿದ್ದು ಉರುಳಾಡುತ್ತಿರುವಾಗ ಅದಕ್ಕೆ ಒಂದು ಚೇಳು ಕಚ್ಚಿತು. ಚೇಳು ಕುಟುಕಿದರೆ ಮನುಷ್ಯನೇ ಸಹಿಸಲಾರ. ಹಾಗಿರುವಾಗ ಹೆಂಡ ಕುಡಿದ ಕೋತಿಯ ಸ್ಥಿತಿ ಕೇಳಬೇಕೆ? ಅದು ಇನ್ನಷ್ಟು ಕುಣಿದು ಪರಚಿ ಕಚ್ಚಿ ಇಡೀ ವಾತಾವರಣವನ್ನು ಹುಚ್ಚೆಬ್ಬಿಸಿತು. ಅದೇ ಸಮಯಕ್ಕೆ ಅದಕ್ಕೊಂದು ಭೂತ ಮೆಟ್ಟಿಕೊಂಡಿತು. ಈಗ ಆ ಕೋತಿಯ ಪರಿಸ್ಥಿತಿಯನ್ನು ಯಾವ ಭಾಷೆಯಿಂದ ವರ್ಣಿಸಬೇಕು? ಮನುಷ್ಯನ ಮನಸ್ಸು ಹಾಗೆ ಸ್ವಭಾವತಃ ಚಂಚಲ. ಜೊತೆಯಲ್ಲಿ ಆಸೆಗಳೆಂಬ ಮದ್ಯವನ್ನು ಕುಡಿದ ಒದ್ದಾಟ, ಉಳಿದವರ ಯಶಸ್ಸನ್ನು ಕಂಡು ಕರುಬುವ ಮತ್ಸರದ ಚೇಳು ಅದನ್ನು ಕುಟುಕಿದೆ. ತಾನೇ ಹೆಚ್ಚು, ತನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಎಂಬ ಅಹಂಕಾರದ ಭೂತ ಮೆಟ್ಟಿದೆ. ಹಾಗಾಗಿ ಅಂತಹ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ. ಇಂದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ರೀತಿಯ ಅಹಮಿಕೆಯ ಭೂತ ಮೆಟ್ಟಿಕೊಂಡಿರುತ್ತದೆ. ನಾನು, ನನ್ನವರು, ನನ್ನದು, ನಾನೇ ಹೆಚ್ಚು ಎಂಬ ದುರಹಂಕಾರದಿಂದ ವರ್ತಿಸಿ ಅನರ್ಥ ಕೋಪಕ್ಕೀಡಾಗಿ ಸಮಾಜದ ಅವಕೃಪೆಗೆ, ನಿಂದೆಗೆ ಗುರಿಯಾಗಬೇಕಾಗುತ್ತದೆ. ಹಾಗಾಗಿ ಅದನ್ನು ಕಡಿಮೆ ಮಾಡಲು ಏಕಾಗ್ರತೆ ಹೊಂದಬೇಕು. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ನಮ್ಮ ಇಡೀ ಶಕ್ತಿಯನ್ನು ಕಾರ್ಯಸಾಧನೆಯಲ್ಲಿ ತೊಡಗಿಸಬಹುದು. ಕೆಲವು ವಿದ್ಯಾರ್ಥಿಗಳು ಓದುತ್ತಾ ಓದುತ್ತಾ ಒಂದು ಪುಟದಿಂದ ಇನ್ನೊಂದು ಪುಟಕ್ಕೆ ಹೋದಂತೆ ಹಿಂದಿನ ಪುಟದ್ದನ್ನು ನೆನಪಿಟ್ಟುಕೊಳ್ಳಲಾಗದೆ ಸಮಸ್ಯೆಗೊಳಗಾಗುತ್ತಾರೆ. ಸರಿಯಾಗಿ ಗಮನವಿಟ್ಟು ಓದದಿರುವುದು ಇದಕ್ಕೆ ಕಾರಣ. ಜ್ಞಾನಪ್ರಾಪ್ತಿ ಮತ್ತು ಬೌದ್ಧಿಕ ವಿಕಾಸಕ್ಕಾಗಿ ಎಚ್ಚರದ ಮನಸ್ಸಿನಿಂದ ಓದುವುದು ಅತ್ಯವಶ್ಯಕ. ಹಾಗಿದ್ದರೆ ಓದುವುದಕ್ಕೆ ತೊಡಗುವ ಮೊದಲು ಧ್ಯಾನ ಮಾಡಿ, ಮನಸ್ಸಿನಲ್ಲಿ ಬರುವಂತಹ ಅನಗತ್ಯ ವಿಚಾರಗಳನ್ನು ತೆಗೆದುಹಾಕಿ ಸ್ಪಷ್ಟ ಆಲೋಚನೆ, ಗುರಿಯನ್ನು ನಿರ್ಧರಿಸಿ. ಓದುವಾಗ ಮನಸ್ಸು ದಾರಿ ತಪ್ಪಿದರೆ, ಎಚ್ಚರಗೇಡಿಯಾದರೆ ಅದನ್ನು ಮತ್ತೆ ಮತ್ತೆ ಸರಿದಾರಿಗೆ ತನ್ನಿ. ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ದೈನಂದಿನ ಕಾರ್ಯಚಟುವಟಿಕೆ ಪ್ರಾರಂಭಿಸಿ. ಕಡಿಮೆ ಸದ್ದು ಗದ್ದಲವಿರುವ ಸ್ಥಳದಲ್ಲಿ ಕುಳಿತು ಓದಿ. ಟಿವಿ ಮೊಬೈಲ್ಗಳಿಂದ ದೂರವಿರಿ. ಅವು ನಿಮ್ಮನ್ನು ಚಂಚಲಗೊಳಿಸುತ್ತವೆ. ಹಾಗಾಗಿ ಅಂತಹ ಸಂದರ್ಭಗಳಿಂದ ದೂರವಿರುವುದು ಸೂಕ್ತವಲ್ಲವೇ?
1: ಇದುವರೆಗೆ ಉಮೇಶ್ ಹೊಸಹಳ್ಳಿ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆ.
2: ಭತ್ತದಲ್ಲಿ ಹಲವಾರು ಪ್ರಮುಖ ಕೀಟಗಳು, ರೋಗಗಳು ಕಾಣಿಸಿಕೊಳ್ಳುತ್ತವೆ. ಪ್ರಮುಖವಾದ ಕೀಟಗಳು ಹಳದಿ ಕಾಂಡ ಕೊರಕ, ಗರಿಮಡಿಸುವ ಎಲೆ ಸುರುಳಿ ಹುಳು, ಕೊಳವೆ ಹುಳು, ಕಣೆ ಹುಳು, ಕಂದು ಜಿಗಿ ಹುಳು, ಬಿಳಿ ಬೆನ್ನಿನ ಜಿಗಿ ಹುಳು, ತೆನೆ ತಿಗಣಿ ಹಾಗೂ ರೋಗಗಳಲ್ಲಿ ಬೆಂಕಿ ರೋಗ, ಕಂದು ಎಲೆ ಚುಕ್ಕೆ ರೋಗ, ಹಸಿರು ಕಾಡಿಗೆ ರೋಗ, ತೆನೆ ಕವಚ ಕೊಳೆ ರೋಗ, ಊದುಬತ್ತಿ ರೋಗ, ದುಂಡಾಣು ಅಂಗಮಾರಿ ರೋಗ, ಹೀಗೆ ಬಹಳಷ್ಟು ರೋಗಗಳು ಭತ್ತದ ಬೆಳೆಗೆ ದಾಳಿಯನ್ನು ಮಾಡಿ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ. ಇಳುವರಿಯೂ ಕೂಡ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಈ ರೋಗ ಮತ್ತು ಕೀಟಗಳಿಗೆ ಪರಿಸರ ಸ್ನೇಹಿ ಪೀಡೆ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ತುಂಬಾ ಮುಖ್ಯ. ಆಳವಾಗಿ ಮಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಿನಲ್ಲಿ ಹುದುಗಿರುವ ಕೋಶಾವಸ್ಥೆಯಲ್ಲಿರುವ ಹಳದಿ ಕಾಂಡ ಕೊರಕ ಮತ್ತು ತೆನೆ ಕತ್ತರಿಸುವ ಹುಳುಗಳನ್ನು ನಾಶಪಡಿಸಬಹುದು. ಬದುಗಳನ್ನು ಸ್ವಚ್ಛಗೊಳಿಸುವ

0: ಆಕಾಶವಾಣಿ ಚಿಂತನ ಉಮೇಶ್ ಹೊಸಹಳ್ಳಿ ಅವರಿಂದ.
1: ವಿದ್ಯಾಭ್ಯಾಸದ ಗುರಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸುವುದು, ಜ್ಞಾನಾರ್ಜನೆ ಹೆಚ್ಚಿಸಿಕೊಳ್ಳುವುದು.

ಮಾಡೋದ್ರಿಂದ ಥ್ರಿಪ್ಸ್, ಕಣೆನೊಣ, ಮುಳ್ಳು ಚಿಪ್ಪಿನ ದುಂಬಿ, ಕೊಳವೆ ಹುಳು, ಹಸಿರು ಜಿಗಿ ಹುಳು ಮತ್ತು ಬೆಂಕಿ ರೋಗದ ಆಶ್ರಯ ಗಿಡಗಳನ್ನು ನಾಶಪಡಿಸಿದಂತಾಗತ್ತೆ. ಮತ್ತು ಫೆಬ್ರವರಿ ತಿಂಗಳಲ್ಲಿ ಬದು ಕೊಚ್ಚುವುದರಿಂದ ಮಿಡತೆಯ ಹಾವಳಿಯನ್ನು ಕೂಡ ತಡೆಗಟ್ಟಬಹುದು. ಹಿಂದಿನ ಬೆಳೆಯಲ್ಲಿ ಕಾಂಡ ಕೊರೆಯುವ ಬಾಧೆ ಹೆಚ್ಚಾದಲ್ಲಿ ಬೆಳೆ ಕಟಾವು ಮಾಡುವಾಗ ಪೈರನ್ನು ಭೂಮಿಯ ಮಟ್ಟಕ್ಕೆ ಕೊಯ್ಲು ಮಾಡುವುದು, ಇದರಿಂದ ಕುಳೆಗಳಲ್ಲಿ ಉಳಿದು ವೃದ್ಧಿಯಾಗುವ ಕಾಂಡ ಕೊರೆಯುವ ಕೀಟದ ಕೋಶಗಳು ನಾಶವಾಗುತ್ತೆ. ಬೆಳೆ ಮತ್ತು ತಳಿಗಳ ಪರಿವರ್ತನೆಯಿಂದ ಕಾಂಡ ಕೊರಕ ಮತ್ತು ಕಂದು ಜಿಗಿ ಹುಳುಗಳನ್ನ ನಿರ್ವಹಣೆ ಮಾಡಬಹುದು. ನಾಟಿಗೆ ಮುನ್ನ ಸಸಿಗಳ ತುದಿಗರಿಯನ್ನ ಕತ್ತರಿಸೋದ್ರಿಂದ ಕಾಂಡ ಕೊರಕದ ಮೊಟ್ಟೆ ಮತ್ತು ಥ್ರಿಪ್ಸ್ಗಳ ಹಾವಳಿಯನ್ನ ತಡೆಗಟ್ಟಬಹುದು. ನಾಟಿ ಪೂರ್ವದಲ್ಲಿ ಸಸಿಗಳ ಬೇರುಗಳನ್ನ 1 ಲೀಟರ್ ನೀರಿನಲ್ಲಿ ಸೇರಿಸಿದ 4 ಗ್ರಾಂ ಸುಡೋಮೊನಾಸ್ ಫ್ಲೋರೋಸೆನ್ಸ್ ದ್ರಾವಣದಲ್ಲಿ ಉಪಚರಿಸಿ ನಾಟಿ ಮಾಡೋದು ಸೂಕ್ತ. ದುಂಡಾಣು ಎಲೆ ಅಂಗಮಾರಿ ರೋಗ ಬಾಧಿತ ಮಡಿಯಿಂದ ಇತರೆ ಮಡಿಗಳಿಗೆ ನೀರನ್ನು ಹಾಯಿಸಬಾರದು. ಕಂದು ಜಿಗಿ ಹುಳು ಪೀಡಿತ ಪ್ರದೇಶಗಳಲ್ಲಿ ಪ್ರತಿ 8-10 ಅಡಿ ಅಂತರದಲ್ಲಿ 1 ಸಾಲು ನಾಟಿ ಮಾಡದೆ ಖಾಲಿ ಬಿಡೋದು ಅಥವಾ 16 ಅಂಗುಲ ಅಂತರ ಜಾಗ ಬಿಟ್ಟು ನಾಟಿ ಮಾಡೋದ್ರಿಂದ ಕಂದು ಜಿಗಿ ಹುಳುಗಳ ವೃದ್ಧಿಯನ್ನು ಕಡಿಮೆ ಮಾಡಬಹುದು. ಪೈರಿನ ಮೇಲೆ ಎರಡೂ ಬದಿಯಿಂದ ಹಗ್ಗ ಹಾಯಿಸೋದ್ರಿಂದ ಕೂಡ ಕೊಳವೆ ಹುಳುವಿನ ಹಾನಿಯನ್ನ ತಡೆಗಟ್ಟಬಹುದು. ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಸಾರಜನಕವನ್ನ ಕೊಡೋದ್ರಿಂದ ಹಳದಿ ಕಾಂಡ ಕೊರಕ, ಕಂದು ಜಿಗಿ ಹುಳು, ಬೆಂಕಿ ರೋಗ ಮತ್ತು ದುಂಡಾಣು ಎಲೆ ಅಂಗಮಾರಿ ರೋಗಗಳನ್ನ ನಿರ್ವಹಣೆ ಮಾಡಬಹುದು. ಕಾಂಡ ಕೊರಕದ ಹತೋಟಿಗೆ ಪ್ರತಿ ಎಕರೆಗೆ 8 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ದ್ವೀಪದ ಬಲೆಗಳನ್ನ ಬಳಸಿ ಪೀಡೆಗಳನ್ನು ಆಕರ್ಷಿಸಿ ಕೊಂದು ಹಾಕಬೇಕು. ಹಳದಿ ಕಾಂಡ ಕೊರಕಕ್ಕೆ ಮೊಟ್ಟೆಗಳ ಪರಾವಲಂಬಿಗಳಾದ ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳ ಮೊಟ್ಟೆ ಕಾರ್ಡುಗಳನ್ನ ನಾಟಿ ಮಾಡಿದ 1 ತಿಂಗಳಿನಿಂದ ಪ್ರತಿ ವಾರ ಪ್ರತಿ ಹೆಕ್ಟೇರಿಗೆ 25,000 5 ವಾರಗಳ ಕಾಲ ಬಿಡೋದ್ರಿಂದ ಹಳದಿ ಕಾಂಡ ಕೊರಕದ ಹಾವಳಿಯನ್ನ ಕಡಿಮೆ ಮಾಡಬಹುದು. ಕಣೆ ಹುಳುವಿನ ನಿಯಂತ್ರಣಕ್ಕೆ ಪರೋಪಜೀವಿಯಾದ ಪ್ಲಾಟಿಗ್ಯಾಸ್ಟರ್ ಬಳಸಬಹುದು. ಸೈನಿಕ ಹುಳುಗಳ ಹತೋಟಿಗೆ ಬಾತುಕೋಳಿಗಳನ್ನ ಉಪಯೋಗಿಸಬೇಕು. ನೀರು ಬಸಿಗಟ್ಟಿ ಹೆಚ್ಚು ತೇವ ಇರದಂತೆ ಮಾಡಿದ್ದಲ್ಲಿ ಕಂದು ಜಿಗಿ ಹುಳುಗಳ ಸಂಖ್ಯಾಭಿವೃದ್ಧಿ ಕಡಿಮೆ ಮಾಡಿದ ಹಾಗಾಗತ್ತೆ. 2 ಗ್ರಾಂ ಮೆಟಾರೈಸಿಯಂ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸೋದ್ರಿಂದ ಜಿಗಿ ಹುಳುವನ್ನ ಹತೋಟಿ ಮಾಡಬಹುದು. ನೊಮೋರಿಯಾ ಶಿಲೀಂಧ್ರ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಸೇರಿಸಿ ಸಿಂಪಡಣೆ ಮಾಡಬೇಕು. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಾರಜನಕದ ಬಳಕೆ ಮಾಡೋದ್ರಿಂದ ಬೆಂಕಿ ರೋಗವನ್ನ ನಿರ್ವಹಣೆ ಮಾಡಬಹುದು. ಸುಡೋಮೊನಾಸ್ ಕ್ಲೋರೋಸೆನ್ಸ್ ಅನ್ನು 10 ಮಿಲಿ ಪ್ರತಿ ಕಿಲೋ ಬೀಜಕ್ಕೆ ಉಪಚರಿಸೋದ್ರಿಂದ ಬೆಂಕಿ ರೋಗ, ತೆನೆ ಕವಚ ಕೊಳೆ ರೋಗ ಹಾಗೂ ಎಲೆ ಕವಚ ಕೊಳೆ ರೋಗವನ್ನು ನಿಯಂತ್ರಿಸಬಹುದು. ಸುಡೋಮೊನಾಸ್ ಕ್ಲೋರೋಸೆನ್ಸ್ 5 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಹಸಿರು ಕಾಡಿಗೆ ರೋಗದ ನಿರ್ವಹಣೆಗಾಗಿ ಬೀಜಗಳನ್ನು ಸುಮಾರು 55 ಡಿಗ್ರಿ ಸೆಂಟಿಗ್ರೇಡ್ ಬಿಸಿ ನೀರಿನಲ್ಲಿ 10 ನಿಮಿಷ ನೆನೆಸಿ ಒಣಗಿಸಿ ಬಿತ್ತಬೇಕು. ಹಸಿರು ಕಾಡಿಗೆ ರೋಗ ಬಾಧಿತ ತೆನೆಗಳನ್ನು ತೆಗೆದು ಸುಟ್ಟು ಹಾಕಬೇಕು ಮತ್ತು ರೋಗ ನಿರೋಧಕ ತಳಿ IIT 7564 ಬಳಕೆ ಮಾಡಬೇಕು. ಪ್ರತಿ ವರ್ಷ ಬೆಂಕಿ ರೋಗ ಬರುವ ಪ್ರದೇಶದಲ್ಲಿ ಶಿಫಾರಸು ಮಾಡಿದ ರೋಗ ನಿರೋಧಕ ತಳಿಗಳನ್ನು ಉಪಯೋಗಿಸಬೇಕು. ಕಣೆ ನೊಣಕ್ಕೆ ಕೀಟ ನಿರೋಧಕ ಶಕ್ತಿಯುಳ್ಳ ವಿಕ್ರಮ ಮತ್ತು GMR 6 ತಳಿಗಳನ್ನು ಬೆಳೆಸಬೇಕು.

ಆಕಾಶವಾಣಿ ಕಾರವಾರ, ಸಮಯ 6:55 ಆಗಲಿದೆ. ಎನ್ನುವಂತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
1: ಕಾವ್ಯ ಸಂದೇಶ,
2: ಇಂದು ನವ್ಯ ಸಂದೇಶ.
0: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8:00 ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
3: ಆಕಾಶವಾಣಿ ಕಾರವಾರ, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ,
6: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
7: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ,

0: ಸಂಯಮ ಪ್ರಶಸ್ತಿಯ ಗೌರವ. ಫಿಟ್ ಇಂಡಿಯಾ ಚಳವಳಿ, ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ ಆರು ದೇಶಭಕ್ತರಿಗೆ ಗೌರವಾರ್ಪಣೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಗಸ್ಟ್ 15ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಅಭಿಯಾನದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನ ಜನಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ಪರಿಣಾಮಕಾರಿಯಾಗಿ ಮುಂದುವರೆದಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬಗೇರಿ ಸಮೀಪದ ಹಟ್ಟಿ ಗ್ರಾಮದ ಮಹಿಳೆಯರ ಹೋರಾಟದ ಫಲವಾಗಿ ಹಟ್ಟಿ ಗ್ರಾಮ ಈಗ ಮದ್ಯಮುಕ್ತವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿಯ ಗೌರವಕ್ಕೆ ಪಾತ್ರವಾಗಿದೆ. ಹಟ್ಟಿ ಗ್ರಾಮದ ಮಹಿಳೆಯರ ಮನೋಬಲಕ್ಕೆ ರಾಜ್ಯಮಟ್ಟದ ಮನ್ನಣೆ ದೊರೆತಿದೆ. ಈ ಕುರಿತು ಒಂದು ವರದಿ.
1: ಹಟ್ಟಿ ಗ್ರಾಮ ಕೃಷಿ ಅವಲಂಬಿತ, ಅಂದಾಜು 1500 ಜನಸಂಖ್ಯೆ ಹೊಂದಿದ್ದು ಇಲ್ಲಿ ಈ ಮೊದಲು 7 ಮದ್ಯದಂಗಡಿಗಳಿದ್ದವು. ಮದ್ಯವ್ಯಸನಿಗಳಿಂದಾಗಿ ಗ್ರಾಮದಲ್ಲಿ ಮೇಲಿಂದ ಮೇಲೆ ಅನೇಕ ಕಲಹಗಳಾಗುತ್ತಿದ್ದವು. ತಮ್ಮೂರಿಗೆ ಎದುರಾದ ಈ ಕಂಟಕದಿಂದ ಮನೆಯ ಮಕ್ಕಳನ್ನು ಹೇಗಾದರೂ ಪಾರು ಮಾಡಲು ನೊಂದ ತಾಯಂದಿರು ನಿರ್ಧರಿಸಿದರು. ಅವರ ಗಟ್ಟಿ ನಿರ್ಧಾರದ ಫಲವಾಗಿ ಕಳೆದ 1 ವರ್ಷದಿಂದ ಹಟ್ಟಿ ಗ್ರಾಮ ಸಂಪೂರ್ಣ ಮದ್ಯ ಮುಕ್ತವಾಗಿದೆ. ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ತಮಗೆ ಘೋಷಿಸಲಾದ ಸಂಯಮ ಪ್ರಶಸ್ತಿಯನ್ನು ವ್ಯಕ್ತಿಗಿಂತ ಸ್ವಯಂ ಪ್ರೇರಣೆಯಿಂದ ಬದಲಾದ ಹಟ್ಟಿ ಗ್ರಾಮಕ್ಕೆ ನೀಡುವಂತೆ ಮಂಡಳಿಗೆ ಸೂಚಿಸಿದ ಹಿನ್ನೆಲೆ ಪ್ರಥಮ ಬಾರಿಗೆ ಗ್ರಾಮವೊಂದನ್ನು ಸಂಯಮ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಈ ತಿಂಗಳ 16ನೇ ತಾರೀಕು ಹಟ್ಟಿ ಗ್ರಾಮದಲ್ಲಿ ಸಂಜೆ 4:30ಕ್ಕೆ ಆಯೋಜಿತ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಗಣ್ಯರು ಪ್ರದಾನ ಮಾಡಲಿದ್ದಾರೆ. ಹಟ್ಟಿ ಗ್ರಾಮವನ್ನು ಮದ್ಯಮುಕ್ತಗೊಳಿಸಿದ ಗಟ್ಟಿಗಿತ್ತಿಯರಿಗೆ ಸಿಕ್ಕ ಮನ್ನಣೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಟ್ಟಿ ಗ್ರಾಮದ ಮುಖಂಡ ರಾಮಣ್ಣ ಚೌಡಕಿ.
2: ಈಗಾಗಲೇ ನಮ್ಮ ಹಟ್ಟಿ ಗ್ರಾಮದಲ್ಲಿ ಸರಾಯ ಬಂದ್ ಮಾಡಿ ಹಟ್ಟಿ ಗ್ರಾಮ ಮದ್ಯಪಾನ ಮುಕ್ತ ಗ್ರಾಮವನ್ನು ಮಾಡಬೇಕಂತೇಳಿ ಎಲ್ಲ ನಮ್ಮೂರಿನ ಹಿರಿಯರ ಜೊತೆಗೆ ಎಲ್ಲರೂ ಕೂಡಿ ಒಂದಾಗಿ ಮಾರ್ತಕ್ಕಂತ ಎಲ್ಲಾ ಸರಾಯದ ಅಂಗಡಿಗಳನ್ನು ಬಂದ್ ಮಾಡಿಸಿದೆ. ಊರಿನಲ್ಲಿ 1-3 ಹೆಣ್ಮಕ್ಳು ಬಂದ್ ಇಲ್ಲ ನಮ್ಗೆ ಬಹಳ ತೊಂದರೆ ಆಗುತ್ತ, ನಮ್ಗದ್ ಬಂದ್ ಮಾಡಿಸಲಿಲ್ಲ ನಮ್ದು ಜೀವನ ಬಹಳ ಕಠಿಣ ಐತೆ ಅಂತ ಹೇಳಿ ಕೇಳಿದಾಗ ಬೈದವ್ರು ಎಲ್ಲರೂ ಕೂಡಿ ಸರಾಯ ಮಾರ್ತಕ್ಕಂಥವ್ರನ್ನ ಎಲ್ಲರೂ ಕೂಡ ಕರೆಸಿ ಯಾವುದೇ ಕಾರಣಕ್ಕೂ ಮಾರಬೇಡ್ರಿ ಅಂತ ಕೇಳ್ಕೊಂಡಾಗ ಅವರು ಕೂಡ ನಮ್ಗೆ ಸ್ಪಂದಿಸಿ ಬಂದ್ ಮಾಡಿ ಇವತ್ತಿನವರಿಗೆ 1 ಬಾಟ್ಲಿ ಕೂಡ ನಮ್ಮೂರಲ್ಲಿ ಮಾರ್ತಾ ಇಲ್ಲ. ಇವತ್ತು ಹಟ್ಟಿ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರಾಯ ಮಾರ್ತಕ್ಕಂಥ ವ್ಯಕ್ತಿಗಳು ಯಾರು ಇಲ್ಲ. ಬಂದಾಗಿದ್ದು ನಮ್ಮ ಗವಿಮಠದ ಅಜ್ಜರಿಗೆ ಕೂಡ ನಾವು ಹೇಳಿದ್ವಿ, ಈ ಮಂಡಳಿಯವರು ಗವಿಮಠದ ಅಜ್ಜರಿಗೆ ಕೂಡ ಕೂಯ್ದ್ರಂತ. ಆದ್ರೆ ಅವ್ರು ಹೇಳಿದ್ರಂತ ನಮ್ಗೆ ಯಾವುದೇ ಕಾರಣಕ್ಕೂ ನನಗ್ ಬೇಡ, ವೈಯಕ್ತಿಕ ಏನಾದ್ರೂ ಕೊಡೋದಾದ್ರೆ ನೀವು ಇಂತ ಒಂದು ಗ್ರಾಮದ ಹೆಸರು ಹೇಳ್ತೀನಿ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರಂತ. ಅಂತ ಸಂದರ್ಭದಲ್ಲಿ ಅವರು ಕೂಡ ಒಪ್ಪಿಗೆಂದು ನಮ್ ಗ್ರಾಮಕ್ಕೆ ಅದನ್ನ ಶಿಫಾರಸ್ ಮಾಡಿದಾಗ ನಮ್ ಗವಿಮಠದ ಅಜ್ಜರ ಮುಖಾಂತರ ನಡೆಯದು ಅಂತ ಹೇಳಿ ನಾವು ಇವತ್ತೇನು ಹಟ್ಟಿ ಗ್ರಾಮ ಬಹಳ ಚೊಕ್ಕ ಇದೆ. ಇವತ್ತೇನು ಹೆಣ್ಮಕ್ಳು ಇವತ್ತು ಅವ್ರೇನ್ ದಿಟ್ಟತನ ಮಾತುಗಳನ್ನ ಹೇಳಿದ್ರೆ ಅವರು ಆ ಮಾತಿಗೆ ನಾವೆಲ್ಲರೂ ಕೂಡ ತೆಲಿಬಾಗಿ ಬಿಟ್ಟಿದ್ದಾರೆ. ಚೊಕ್ಕ ಗ್ರಾಮ ಆಗ್ಬೇಕನ್ನೋದ ನಮ್ಮೆಲ್ಲರ ಹಿರಿಯರ ಆಸೆ.
0: ಆಗಸ್ಟ್ 15 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ನಿಮಿತ್ತ ಫ್ರೀಡಂ ಫೆಸ್ಟಿವಲ್ ಆಯೋಜಿತವಾಗಿದೆ. ಮಕ್ಕಳು ಹಾಗೂ ಪಾಲಕರಿಗೆ ವಿಶೇಷ ಮಾರ್ಗದರ್ಶಿತ ವಿಧಾನಸೌಧ ಪ್ರವಾಸವನ್ನು ಆಯೋಜಿಸಲಾಗಿದೆ. ಫ್ರೀಡಂ ಹಬ್ಬದಲ್ಲಿ ಮಕ್ಕಳಿಗಾಗಿ ಮಕ್ಕಳ ಮೇಳ, ಸಂವಾದಾತ್ಮಕ ಆಟಗಳು, ಕಥೆ ಹೇಳುವ ಕಾರ್ಯಕ್ರಮ, ಕಲೆ ಕರಕುಶಲ ಚಟುವಟಿಕೆ, ಸೃಜನಾತ್ಮಕ ಕಾರ್ಯಾಗಾರ, ರಸಪ್ರಶ್ನೆ ಸೇರಿದಂತೆ ಸ್ವಾತಂತ್ರ್ಯ ಗ್ರಾಮದಲ್ಲಿ ಕಲಾವಿದರು ಸ್ವಾತಂತ್ರ್ಯ ಹೋರಾಟಗಾರರ ಬದುಕು ಮತ್ತು ಹೋರಾಟವನ್ನು ಮಕ್ಕಳಿಗೆ ಪರಿಚಯಿಸಲಿದ್ದಾರೆ. ವಿಧಾನಸೌಧ ವೀಕ್ಷಣೆಯ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ವಸ್ತು ಸಂಗ್ರಹಾಲಯ, ಕರ್ನಾಟಕ ಸ್ವಾತಂತ್ರ್ಯ ಪಥ, ಸಂವಿಧಾನ ಚೌಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳು ಮತ್ತು ಪಾಲಕರು ವೀಕ್ಷಿಸಬಹುದಾಗಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿ, ನಮ್ಮ ಊರು ನಿಮ್ಮ ಊರು ಎಲ್ಲರ ಬೆಂಗಳೂರು ಎಂಬ ಆಶಯದೊಂದಿಗೆ ಫ್ರೀಡಂ ಹಬ್ಬ ನಡೆಯಲಿದೆ ಎಂದರು. ವಿಧಾನಸೌಧ ಪ್ರವೇಶಕ್ಕಾಗಿ ನೋಂದಣಿ ಕಡ್ಡಾಯವಾಗಿದ್ದು, ಕಾರ್ಯಕ್ರಮದ ಪೋಸ್ಟರ್ನಲ್ಲಿರುವ ಕ್ಯೂಆರ್ ಕೋಡ್ ಮೂಲಕ ಮಕ್ಕಳು ಹಾಗೂ ಕುಟುಂಬಗಳು ನೋಂದಣಿ ಮಾಡಿಕೊಳ್ಳಲು ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಹಾತ್ಮ ಗಾಂಧೀಜಿ ದಾವಣಗೆರೆಗೆ ಭೇಟಿ ನೀಡಿದ್ದು 1934 ಮಾರ್ಚ್ 2 ತಾರೀಕು. ಬಳಿಕ 1942 ಆಗಸ್ಟ್ 8 ರಂದು ಗಾಂಧೀಜಿ ಮಾಡು ಇಲ್ಲವೇ ಮಡಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಂದೋಲನಕ್ಕೆ ಕರೆ ನೀಡಿದರು. ದಾವಣಗೆರೆಯ ಬಳ್ಳಾರಿ ಸಿದ್ದಮ್ಮನವರಂಥ ಮಹಿಳಾ ಹೋರಾಟಗಾರರು ಗಾಂಧೀಜಿ ಅವರ ಕರೆಗೆ ಓಗೊಟ್ಟು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪಾಲ್ಗೊಂಡು ಬ್ರಿಟಿಷರ ವಿರುದ್ದ ಬಂಡಾಯದ ಬಾವುಟ ಹಾರಿಸಿದ 6 ಜನ ಸ್ವಾತಂತ್ರ್ಯ ಸೇನಾನಿಗಳ ಮೇಲೆ ಆಗಸ್ಟ್ 9 ರಂದು ಗೋಲಿಬಾರ್ ನಡೆಯಿತು. ಬ್ರಿಟಿಷರ ಗುಂಡಿಗೆ ಬಲಿಯಾದ 6 ಜನ ಅಪ್ರತಿಮ ದೇಶಭಕ್ತರ ಸ್ಮಾರಕ ದಾವಣಗೆರೆ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಅಮರವಾಗಿ ನಿಂತಿದೆ. ಬಲಿದಾನ್ ದಿವಸ್ ಅಂಗವಾಗಿ ದಾವಣಗೆರೆಯ ಹುತಾತ್ಮರ ಸ್ಮಾರಕದ ಎದುರು ಅನೇಕ ವಿಧಾಯಕ ಕಾರ್ಯಕ್ರಮಗಳು ನಡೆದವು. ದಾವಣಗೆರೆ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಬಿ ಬಕ್ಕಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ಹೋರಾಟ ಮಾಡ್ತಾರೆ, ಆ ದಿನ ಅವರನ್ನ ಚದುರಿಸೋದಕ್ಕೋಸ್ಕರ ಗುಂಡು ಹಾರಿಸ್ತಾರೆ. ಅಳ್ಳೂರು ನಾಗಪ್ಪ, ಅಕ್ಕಸಾಲಿ ವಿರೂಪಾಕ್ಷಪ್ಪ, ಬಿದಿರಕುಂದಿ ನಿಂಗಪ್ಪ, ಅದಡಿ ನಿಂಗಪ್ಪ, ಅಮಾಲಿ ತಿಪ್ಪಣ್ಣ, ಮಗಾರಣ್ಣಿ ಹನುಮಂತಪ್ಪ ಬ್ರಿಟಿಷರ ಗುಂಡಿಗೆ ತಮ್ಮನ್ನ ಅರ್ಪಿಸ್ತಾರೆ. ದಾವಣಗೆರೆ ಗಾಂಧೀಜಿ ಸ್ವತಂತ್ರ ಚಳವಳಿ ಮುಖ್ಯನ ವಿದ್ಯಾಕ್ಷೇತ್ರಕ್ಕೆ ಒಂದು ಬುನಾದಿ ಆಗ್ತು, ದಾವಣಗೆರೆಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಒಂದು ರೂಪ ಕೊಡೋದಕ್ಕೆ ಪ್ರಾರಂಭ ಆಯ್ತು ಅಂತಕ್ಕಂಥದ್ದು. ದಾವಣಗೆರೆಯಲ್ಲಿ ಸ್ವತಂತ್ರ ಚಳವಳಿಗೋಸ್ಕರ ಹಲವಾರು ಮನೆತನಗಳು ತಮ್ಮನ್ನ ತಾವೇ ಉಡುಪಾಗಿಟ್ರು ಅಂತಕ್ಕಂಥ ಮಾತನ್ನು ಕೇಳಿದ್ದೇನೆ. ನಮ್ಮ ತಂದೆ ಹೇಳ್ತಾ ಇದ್ರು, ಒಂದು ಬಂಧನ ಇತ್ತು, ಅವರ ಬೆಳ್ಳಿ ಬಂಗಾರ ಅಂಗಡಿ ಇತ್ತು, ಸ್ವತಂತ್ರ ಚಳವಳಿಯ ಹೋರಾಟಕ್ಕೆ ತಮ್ಮ ಮನೆಯಲ್ಲಿರ್ತಕ್ಕಂತ ಬಂಗಾರ ಬೆಳ್ಳಿ ಇದೆಲ್ಲಾನು ಕೂಡ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡ್ರು ಅಂತೆ. ತಮ್ಮ ಉದ್ಯಮೆಯನ್ನು ಕೂಡ ಈ ಸ್ವತಂತ್ರ ಚಳವಳಿಗಾಗಿ ಮುಡಿಪಿಟ್ಟಂತ ದಾವಣಗೆರೆಯಲ್ಲಿ ವರ್ತಕರಿದ್ರು.
2: ಬೆಂಗಳೂರಿನ ದಿಶಾ ಭಾರತ ಹಾಗೂ ಮಿಥಿಕ್ ಸೊಸೈಟಿ ಸಹಯೋಗದಲ್ಲಿ ಮೈ ಭಾರತ್ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 6:30 ಮಲ್ಲೇಶ್ವರಂ 18ನೇ ಅಡ್ಡರಸ್ತೆಯ ಸರ್ಕಾರಿ ಮಹಾವಿದ್ಯಾಲಯದ ಮೈದಾನದಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭವಾಗಿದೆ. ಮಲ್ಲೇಶ್ವರಂ ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ ಹಾಗೂ ಲೇಖಕಿ ಡಾ ಪರಿಮಳಾ ಜಗ್ಗೇಶ್, ಸಾವಿರಾರು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ 16ನೇ ತಾರೀಖಿನವರೆಗೆ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ಆಯೋಜಿಸಿದೆ. ಟೂರ್ನಿಯಲ್ಲಿ 19 ವರ್ಷದೊಳಗಿನವರು ಮತ್ತು ಹಿರಿಯರ ವಿಭಾಗದಲ್ಲಿ ಈ ಪಂದ್ಯಗಳು ನಡೆಯಲಿವೆ. 621 ಆಟಗಾರರು ಕಣದಲ್ಲಿದ್ದಾರೆ. ಗದಗ ತಾಲೂಕು ಮುಳಗುಂದದಲ್ಲಿ ಭಾನುವಾರ ಮುಕ್ತಾಯಗೊಂಡ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ 66 ಅಂಕಗಳೊಂದಿಗೆ ಬೆಂಗಳೂರು ಜಿಲ್ಲಾ ಸೈಕ್ಲಿಸ್ಟ್ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಆತಿಥೇಯ ಗದಗ ಜಿಲ್ಲೆ ಸೈಕ್ಲಿಸ್ಟ್ ತಂಡ 28 ಅಂಕ ಪಡೆದು ರನ್ನರ್ಸ್ಅಪ್ ಪ್ರಶಸ್ತಿಗೆ ಭಾಜನವಾಯಿತು. ಮೈಸೂರು ಜಿಲ್ಲೆಯ ಎಸ್ಟಿ ಧನಂಜಯ ಹಾಗೂ ಕೆವಿ ವೈಶಾಖ ಕ್ರಮವಾಗಿ 23 ವರ್ಷದೊಳಗಿನ ಪುರುಷರ ಮತ್ತು ಎಲೀಟ್ ಪುರುಷರ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದರು. ಎಲೀಟ್ ಮಹಿಳೆಯರ ವಿಭಾಗದಲ್ಲಿ ಧಾರವಾಡದ ಭೀಮವ್ವ ಚಾಂಪಿಯನ್ ಆದರೆ 23 ವರ್ಷದ ಮಹಿಳೆಯರ ವಿಭಾಗದಲ್ಲಿ ಗದಗ್ನ ಸೈಕ್ಲಿಂಗ್ ಪ್ರತಿಭೆ ಪವಿತ್ರಾ ಕುರುತುಕೋಟಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಕರ್ನಾಟಕದ ಈಜುಪಟುಗಳ ತಂಡ ಜೈಪುರ್ನಲ್ಲಿ ಭಾನುವಾರ ಮುಕ್ತಾಯಗೊಂಡ 42ನೇ ರಾಷ್ಟೀಯ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ಪ್ರಶಸ್ತಿ ಗೆದ್ದುಕೊಂಡಿದೆ. ತಮಿಳುನಾಡು ರನ್ನರ್ಸ್ಅಪ್ ಆಯಿತು. ಕರ್ನಾಟಕ ತಂಡ ಒಟ್ಟು 310 ಅಂಕ ಸಂಪಾದಿಸಿದರೆ ತಮಿಳುನಾಡು ತಂಡದ ಈಜುಪಟುಗಳು 216 ಅಂಕ ಗಳಿಸಿದರು. ಈ ಬಾರಿ 10 ಕೂಟ ದಾಖಲೆಗಳು ನಿರ್ಮಾಣಗೊಂಡಿವೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಗಸ್ಟ್ 15ರಂದು

0: ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ ಭಾವಗೀತೆಗಳು ಕೇಳಿ. ಸಂಗೀತ ಬಾಲಚಂದ್ರ ಹಾಡಿರುವ ಗೀತೆ, ರಚನೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್.

ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ಕಾರವಾರ, ಇದೊಂದು ಪ್ರಕಟಣೆ. 2026-27 ಸಾಲಿನ ಶೈಕ್ಷಣಿಕ ವರ್ಷಕ್ಕಾಗಿ ಕಲ್ಯಾಣ ನಿಧಿಯಿಂದ 1ನೇ ತರಗತಿಯಿಂದ PUC 2ನೇ ವರ್ಷದವರೆಗೆ ಓದುವ ಮಕ್ಕಳಿಗೆ ಪುಸ್ತಕ ಅನುದಾನವನ್ನು ವಿಶೇಷ ನಿಧಿಯಿಂದ ಪದವಿ, ಡಿಪ್ಲೊಮಾ, GOC ಪ್ರೊಫೆಷನಲ್ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಶಿಷ್ಯವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಮಾಜಿ ಸೈನಿಕರ ಹೆಣ್ಣು ಹಾಗೂ ಗಂಡು ಮಕ್ಕಳ ಅರ್ಜಿಗಳನ್ನು ಉಪನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, MG ರಸ್ತೆ, ಕಾರವಾರ ಇವರನ್ನು ಸಂಪರ್ಕಿಸಿ ನಿಗದಿತ ಅರ್ಜಿ ನಮೂನೆಯನ್ನು ದಿನಾಂಕ 31 ಅಕ್ಟೋಬರ್ 2026 ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಕಾರವಾರ ಇವರಿಂದ ಪಡೆದು ತಮ್ಮ ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ 30 ನವೆಂಬರ್ 2026

ಹಿಂದಿರುಗಿಸಲು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಆದ್ದರಿಂದ ಮಿಲಿಟರಿ ಪಿಂಚಣಿ ರಹಿತ ಕರ್ನಾಟಕದ ಮಾಜಿ ಸೈನಿಕರು ಹಾಗೂ ಕರ್ನಾಟಕದಲ್ಲಿ ನೆಲೆಸಿರುವ ಹೊರರಾಜ್ಯದ ಪಿಂಚಣಿದಾರ ಮಾಜಿ ಸೈನಿಕರು ತಮ್ಮ ಮಕ್ಕಳ ಶಿಷ್ಯವೇತನ ಯೋಜನೆಯ ಸದುಪಯೋಗ ಪಡೆಯಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0838222658 ಮೂಲಕ ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. ಎಫ್ಐಎಸ್ಯು ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಶ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೆಯಿಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ವಾರ್ತೆಗಳ ವಿವರ. ಹರ್ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ

0: ಮಾಹಿತಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪಥ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು, ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಭಾರತೀಯ ನೌಕಾಪಡೆ ಹಾಗೂ ಅಮೆರಿಕ ನೌಕಾಪಡೆಯ ಸ್ಫೋಟಕ ಶಸ್ತಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ 2026 ಇಂದಿನಿಂದ ಈ ತಿಂಗಳ 14ರವರೆಗೆ ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ನಡೆಯಲಿದೆ. ಈ ದ್ವಿಪಕ್ಷೀಯ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಮತ್ತು ಎರಡೂ ನೌಕಾಪಡೆಗಳ ಡೈವಿಂಗ್ ಮತ್ತು ಇಒಡಿ ತಂಡಗಳ ನಡುವೆ ವೃತ್ತಿಪರ ಸಹಕಾರವನ್ನು ಬಲಪಡಿಸುವ ಗುರಿ ಹೊಂದಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 5 ದಿನಗಳ ಈ ಸಮರಾಭ್ಯಾಸ ವಿಶೇಷ ತಜ್ಞರ ವಿನಿಮಯ, ತರಬೇತಿ, ಸಲಕರಣೆಗಳ ಪ್ರಾತ್ಯಕ್ಷಿಕೆಗಳು ಮತ್ತು ಸನ್ನಿವೇಶ ಆಧಾರಿತ ಪ್ರಾಯೋಗಿಕ ವ್ಯಾಯಾಮಗಳನ್ನು ಒಳಗೊಂಡಿರುತ್ತದೆ. ಭಾರತೀಯ ನೌಕಾಪಡೆ ಮತ್ತು ಅಮೆರಿಕ ನೌಕಾಪಡೆಯು 2005 ಜಂಟಿ ರಕ್ಷಣೆ ಮತ್ತು ಇಒಡಿ ಸಮರಾಭ್ಯಾಸಗಳನ್ನು ನಡೆಸುತ್ತಿವೆ. ಭಾರತ ಪಳೆಯುಳಿಕೆಯೇತರ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯದಲ್ಲಿ 300 ಗಿಗಾವ್ಯಾಟ್ ಮೈಲಿಗಲ್ಲನ್ನು ದಾಟಿದೆ. ಕಳೆದ ತಿಂಗಳ 31ರಂದು ಈ ಸಾಧನೆ ಮಾಡಲಾಗಿದ್ದು, ಇದು 2030ರ ವೇಳೆಗೆ ದೇಶ ನಿಗದಿಪಡಿಸಿಕೊಂಡಿರುವ 500 ಗಿಗಾವ್ಯಾಟ್ ಗುರಿಯ ಶೇಕಡಾ 60ಕ್ಕಿಂತಲೂ ಹೆಚ್ಚಿನ ಪ್ರಮಾಣವಾಗಿದೆ. ದೇಶದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನದ ಪಾಲು ಈಗ ಶೇಕಡಾ 54ಕ್ಕಿಂತ ಹೆಚ್ಚಾಗಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ತಿಳಿಸಿದೆ. ಸೌರ ಇಂಧನ ಕ್ಷೇತ್ರ ಈ ಬೆಳವಣಿಗೆಯ ಮುಖ್ಯ ಚಾಲಕ ಶಕ್ತಿಯಾಗಿದ್ದು, 2014ರಲ್ಲಿ ಕೇವಲ 2.8 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಪ್ರಸ್ತುತ ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. 2025-26ರ ಸಾಲಿನಲ್ಲಿ ದೇಶದಲ್ಲಿ ದಾಖಲೆಯ 55.29 ಗಿಗಾವ್ಯಾಟ್ ಪಳೆಯುಳಿಕೆಯೇತರ ವಿದ್ಯುತ್ ಸಾಮರ್ಥ್ಯವನ್ನು ಸೇರ್ಪಡೆಗೊಳಿಸಲಾಗಿದ್ದು, ಇದರಲ್ಲಿ ಸೌರಶಕ್ತಿಯಿಂದ 44.6 ಗಿಗಾವ್ಯಾಟ್ ಹಾಗೂ ಪವನಶಕ್ತಿಯಿಂದ 6 ಗಿಗಾವ್ಯಾಟ್ ಕೊಡುಗೆ ಸೇರಿದೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯು 2014-15ರಲ್ಲಿ ಸುಮಾರು 191 ಬಿಲಿಯನ್ ಯೂನಿಟ್ಗಳಷ್ಟಿದ್ದು, 2025-26ರಲ್ಲಿ 477 ಬಿಲಿಯನ್ ಯೂನಿಟ್ಗಳಿಗೂ ಅಧಿಕ ಪ್ರಮಾಣಕ್ಕೆ ಏರಿಕೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಬೊಲಿವಿಯಾದ ಸಾರ್ವಜನಿಕ ಆರೋಗ್ಯ ರಕ್ಷಣಾ ಸಾಮರ್ಥ್ಯಕ್ಕೆ ಬೆಂಬಲವಾಗಿ ಭಾರತ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳ ನೆರವನ್ನು ಕಳುಹಿಸಿಕೊಟ್ಟಿದೆ. ಒಗ್ಗಟ್ಟು ಮತ್ತು ಜಂಟಿ ಪ್ರಗತಿಯ ಮೂಲಕ ಸಹಕಾರವನ್ನು ಮುನ್ನಡೆಸಲು ಭಾರತ ಸದಾ ಸಿದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದೆ. ಜಾರ್ಖಂಡ್ನ ಉದ್ಯೋಗ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಇಂದು ಹಮ್ಮಿಕೊಂಡಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಪೊಲೀಸರು ರಾಂಚಿ ವಿಧಾನಸೌಧದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ ಹಾಗೂ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇದೇ 6ರಿಂದ 12ರವರೆಗೆ ವಿಧಾನಸೌಧ ಕಟ್ಟಡದ 750 ಮೀಟರ್ ವ್ಯಾಪ್ತಿಯಲ್ಲಿ ಈ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ. ಕಳೆದ 17 ದಿನಗಳಿಂದ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ 6 ಮಂದಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ರಾಜಧಾನಿಗೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳನ್ನು ಪೊಲೀಸರು ಒತ್ತಾಯಪೂರ್ವಕವಾಗಿ ತಡೆಯುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ.

0: ಮತ್ತೊಂದೆಡೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಆದಿತ್ಯ ಸಾಹು ಅವರನ್ನು ಗೃಹ ಬಂಧನದಲ್ಲಿಡಲಾಗಿದೆ ಎಂದು ಪಕ್ಷದ ಮುಖಂಡ ಅಮರ್ ಚೌಧರಿ ಆರೋಪಿಸಿದ್ದಾರೆ. ಈ ನಡುವೆ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಜಾರ್ಖಂಡ್ ಲೋಕಸೇವಾ ಆಯೋಗದ ಮೂವರು ಹಾಲಿ ಸದಸ್ಯರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಸದಸ್ಯರಾದ ಅಜಿತ್ ಭಟ್ಟಾಚಾರ್ಯ, ಜಮೀಲ್ ಅಹಮದ್ ಮತ್ತು ಅರಿಮಾ ಹನ್ಸದ ನಿನ್ನೆ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಈ ರಾಜೀನಾಮೆಗಳನ್ನು ಅಂಗೀಕರಿಸಿದ್ದಾರೆ. ಆಯಕಟ್ಟಿನ ಸಮುದ್ರ ಮಾರ್ಗಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಹಿಂದೂ ಮಹಾಸಾಗರ ಹಾಗೂ ಭಾರತವನ್ನು ಸಂಪರ್ಕಿಸುವ ಪರ್ಯಾಯ ರೈಲು ಮಾರ್ಗದ ಸಾಧ್ಯತೆಗಳನ್ನು ಪರಿಶೀಲಿಸಲು ರಷ್ಯಾ ಪ್ರಸ್ತಾಪಿಸಿದೆ. ಹಾರ್ಮೋಜ್ ಮತ್ತು ಜಲಸಂಧಿ, ಬೋಫೋರಸ್ ಜಲಸಂಧಿಗಳಂತಹ ಪ್ರಮುಖ ಜಲಮಾರ್ಗಗಳಲ್ಲಿ ಎದುರಾಗುತ್ತಿರುವ ಅಪಾಯಗಳನ್ನು ಎದುರಿಸಲು ಪರ್ಯಾಯ ಮಾರ್ಗಗಳು ನೆರವಾಗಲಿವೆ ಎಂದು ರಷ್ಯಾ ಉಪಪ್ರಧಾನಿ ಮರಾತ್ ಕುಸ್ನುಲಿನ್ ತಿಳಿಸಿದ್ದಾರೆ. ರಷ್ಯಾ ಸರ್ಕಾರಿ ಸುದ್ದಿಸಂಸ್ಥೆ ವರದಿಯಂತೆ ತುರ್ಕ್ಮೆನಿಸ್ತಾನ್, ಇರಾನ್ ಮತ್ತು ಆಫ್ಘಾನಿಸ್ತಾನ್ ಮೂಲಕ ಹಾದು ಹೋಗುವ ರೈಲು ಮಾರ್ಗಗಳನ್ನು ಪರಿಶೀಲಿಸುವ ಮೂಲಕ ಭಾರತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಬಹುದು ಎಂದು ರಷ್ಯಾ ಉಪಪ್ರಧಾನಿ ತಿಳಿಸಿದ್ದಾರೆ. ಮುಂಬೈನ ಸೋಮಯ್ಯ ವಿದ್ಯಾವಿಹಾರ್ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಡೆದ 2026 ಎಫ್ಐಎಸ್ಯು ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಹಾಂಕಾಂಗ್ ಚೀನಾ ವಿರುದ್ದ ಸೋತ ನಂತರ ಭಾರತ ತಂಡ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಭಾರತೀಯ ತಂಡ 2-2 ಅಂತರದಲ್ಲಿ ಟೈ ಮುಗಿದ ನಂತರ ಹಾಂಕಾಂಗ್ ಚೀನಾ ವಿರುದ್ದ ಗೇಮ್ ವ್ಯತ್ಯಾಸದ ಆಧಾರದ ಮೇಲೆ ಫೈನಲ್ನಲ್ಲಿ ಸೋತಿತು. 2026 ಏಷ್ಯನ್ ಗೇಮ್ಸ್ ತಂಡದ ಭಾಗವಾಗಿರುವ ಸೂರಜ್ ಕುಮಾರ್ ಚಂದ್ ಕಳೆದ ಗುರುವಾರ ಎಫ್ಐಎಸ್ಯು ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮೊದಲ ಚಿನ್ನದ ಪದಕ ವಿಜೇತರಾಗುವ ಮೂಲಕ ಇತಿಹಾಸ ಬರೆದಿದ್ದರು. ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ನಲ್ಲಿ ನಡೆದ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 65 ಕೆಜಿ ವಿಭಾಗದಲ್ಲಿ ಭಾರತೀಯ ವೇಟ್ಲಿಫ್ಟರ್ ಮಹಾರಾಜನ್ ಆರ್ಮುಗ ಪಾಂಡ್ಯನ್ ರಜತ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಮಹಾರಾಜನ್ ವೈಯಕ್ತಿಕ ಅತ್ಯುತ್ತಮ ಸಾಧನೆಯಾಗಿ ಒಟ್ಟು 285 ಕೆಜಿ ಭಾರ ಎತ್ತಿದರು. ಸ್ನಾಚ್ನಲ್ಲಿ 128 ಕೆಜಿ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 157 ಕೆಜಿ ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. ವಿಯೆಟ್ನಾಂನ ಹೋಂಗ್ ತಾಚ್ ಒಟ್ಟು 291 ಕೆಜಿ ಭಾರ ಎತ್ತುವ ಮೂಲಕ ಚಿನ್ನದ ಪದಕ ಗೆದ್ದರು. ಅಹಮದಾಬಾದ್ನಲ್ಲಿ ಇದೇ 13-23 18 ವರ್ಷದೊಳಗಿನವರ ಫೀಬಾ ಏಷ್ಯಾ ಬ್ಯಾಸ್ಕೆಟ್ಬಾಲ್ ಕಪ್ ಅನ್ನು ಆಯೋಜಿಸಲಿದೆ. ಆಗಸ್ಟ್ 14 ಭಾರತ ಜಪಾನ್ ಮುಖಾಮುಖಿಯಾಗಲಿರುವ ಮೊದಲ ಪಂದ್ಯದೊಂದಿಗೆ ಕ್ರೀಡಾಕೂಟ ಆರಂಭವಾಗಲಿದ್ದು, ಗುಂಪು ಹಂತದಲ್ಲಿ ಭಾರತ ತಂಡ ಕೊರಿಯಾ, ಜಪಾನ್ ಮತ್ತು ಕಜಕಿಸ್ತಾನ್ ತಂಡಗಳನ್ನು ಎದುರಿಸಲಿದೆ. ಫೈನಲ್ ಪಂದ್ಯ ಇದೇ 23 ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತಾಸ್ತ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. ಎಫ್ಐಎಸ್ಯು ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12
1: ಆಕಾಶವಾಣಿ ಕಾರವಾರ ಕನ್ನಡ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಜೇನಿನ ಹೊಳೆ ಚಿತ್ರದ ಗೀತೆ. ರಾಮ್ಕುಮಾರ್ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ, ರಾಜೇಶ್ ಹಾಗೂ ರಾಮ್ ಪ್ರಸಾದ್ ಹಾಡಿರುವ ಜೋಗ್ ಫಾಲ್ಸ್ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಮನುಮೂರ್ತಿಯವರ ಸಂಗೀತವಿದೆ.

ಎನ್ನುವುದು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಕಂಠಿ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಆಕಾಶವಾಣಿ ಕಾರವಾರ. ಸಮಯ 8:00 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, 8:15ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಂತರ 8:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು.

0: Junior Weightlifting Championships in Tashkent, Uzbekistan. Maharajan produced a personal best total of 285 kgs, lifting 128 kilograms in the snatch and 157 kilograms in the clean and jerk. Vietnam's Huang Thach won the gold medal. In a bilingual live phone-in program, Public Speak, at 9:30 p.m. tonight, we will bring an insightful discussion on organ donation, breaking myths, saving lives, with Dr. Anil Kumar, Director, National Organ and Tissue Transplant Organization, and Dr. Rajesh Sinha, AIIMS, New Delhi. During the program, listeners can ask questions on the subject. To participate, simply dial the telephone numbers 011-23-717117, 011-23-717106 from 9:30 p.m. onwards tonight. And now for a look at today's newspapers, it's over to Shagun Chopra.
1: Thank you, Anuja. Prime Minister Modi meets India's Commonwealth Games medalists on their historic performances in Glasgow, urging them to continue inspiring the nation, is a front-page headline in The Statesman and all the other dailies. Another headline in the same paper says, something major in the works as monsoon session enters last week. The Economic Times reports, AI job market booming in India, engineering roles growing 51% every year. All the dailies have mentioned Ashmita Chaliha clinching maiden BWF World Tour title with Korea Masters crown. The Times of India with an inbox picture of the winner writes, first Indian to join the Super 300 Winners Club. The Hindu reports, Ladakh to lead independent India's first caste census. Chief Minister vows justice as protesters plan to march ahead to assembly today. Jharkhand government agrees to cancel three exams. Job panel members quit, writes the Indian Express. Parliamentary panel pitches integrated security grid for J&K's tourist spots as a headline in the Tribune. And finally, a report says, with 99.95% punctuality, Delhi Metro beats New York, Hong Kong, Paris, line setting a new benchmark amongst the most reliable in the world, states Hindustan Times. And with that, it's back to Anuja.
0: Thank you, Shagun. And now, before we end the bulletin, the headlines once again. Prime Minister Narendra Modi urges people to join Har Ghar Tiranga movement and hoist the tricolour at homes. India crosses 300 gigawatts of non-fossil fuel-based installed electricity generation capacity. Indian and US Navy's explosive ordnance disposal exercise to begin today at Southern Naval Command in Kochi. Russia proposes railway route to India to reduce dependence on strategically important maritime routes like Strait of Hormuz. And Maharajan Arumuga Pandian clinches silver medal in men's 65 kg category at Asian Junior Weightlifting Championships in Tashkent. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
3: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು.
4: ಕೇಳುವರೆ ನಮಸ್ಕಾರ. ಪ್ರಪಂಚದಾದ್ಯಂತ ಔಷಧಿಯಾಗಿ ಸಸ್ಯಗಳನ್ನು ಬಳಸುವಂತ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಕೇವಲ ಜಾನಪದ, ನಾಟಿ ವೈದ್ಯ ಅಷ್ಟೇ ಅಲ್ಲ, ಅಲೋಪತಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಸಿದ್ಧ, ಹೀಗೆ ಹಲವಾರು ವೈದ್ಯಕೀಯ ಪದ್ಧತಿಗಳಲ್ಲಿ ಔಷಧಿ ತಯಾರಿಕೆಗೆ ಔಷಧಿ ಸಸ್ಯಗಳ ಅವಶ್ಯಕತೆ ಇದೆ. ಸಸ್ಯಗಳಲ್ಲಿ ಔಷಧೀಯ ಅಂಶಗಳನ್ನು ಇಂಜೆಕ್ಷನ್, ಗುಳಿಗೆ, ಟಾನಿಕ್ ಅಥವಾ ಇನ್ನಿತರ ಬೇರೆ ಬೇರೆ ಔಷಧಿ ರೂಪದಲ್ಲಿ ಬಳಸಲಾಗ್ತಾ ಇದೆ. ಹಾಗೂ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೀಡುವ ಉತ್ಪನ್ನಗಳಾಗಿ, ಆಹಾರಕ್ಕೆ ರುಚಿ ಹೆಚ್ಚಿಸುವ ಅಂಶಗಳಾಗಿ, ಸೌಂದರ್ಯವರ್ಧಕಗಳಾಗಿ, ಸುಗಂಧ ದ್ರವ್ಯಗಳಲ್ಲಿ, ಹೀಗೆ ಅನೇಕ ವಿಧದಲ್ಲಿ ಔಷಧೀಯ ಸಸ್ಯಗಳನ್ನು ಬಳಸಲಾಗ್ತಿದೆ. ಆದ್ದರಿಂದ ಔಷಧೀಯ ಸಸ್ಯಗಳ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜಗತ್ತಿನಾದ್ಯಂತ ಸುಮಾರು 400 ವಿಧದ ಸಸ್ಯ ಪ್ರಭೇದಗಳನ್ನು ಔಷಧಿ ತಯಾರಿಕೆಯಲ್ಲಿ ಬಳಸ್ತಾರೆ. ಆದರೆ ಇದರಲ್ಲಿ ಕೇವಲ 20 ತರದ ಪ್ರಭೇದಗಳನ್ನು ಮಾತ್ರ ನಾವು ಕೃಷಿ ಮುಖಾಂತರ ಉತ್ಪಾದಿಸ್ತಾ ಇದ್ದೇವೆ. ಉಳಿದ ಸಸ್ಯಗಳಿಗೆ ನಮಗೆ ಅರಣ್ಯವೇ ಆಶ್ರಯ. ಆದರೆ ಕಾಡಿನ ಪ್ರಮಾಣ ದಿನೇ ದಿನೇ ಕುಸಿಯುತ್ತಿರುವ ಕಾರಣ, ಅವಶ್ಯಕತೆ ಹೆಚ್ಚಾಗ್ತಿರುವ ಕಾರಣ ಔಷಧೀಯ ಸಸ್ಯಗಳು ಸಿಗ್ತಾ ಇಲ್ಲ ನಮಗೆ. ಕೆಲವು ಔಷಧೀಯ ಸಸ್ಯಗಳು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸದೆ ಅವು ಅಳಿವಿನಂಚಿಗೆ ಬಂದಿವೆ, ಹಾಗೂ ಕೆಲವು ಈಗಾಗಲೇ ಕಣ್ಮರೆಯಾಗಿವೆ. ಈ ಎಲ್ಲಾ ಕಾರಣಗಳಿಂದ ಔಷಧಿ ಸಸ್ಯಗಳನ್ನು ಕೃಷಿ ಮಾಡಿ ಬೆಳೆಸುವುದು ಈಗ ಅತ್ಯಂತ ಅನಿವಾರ್ಯ. ಕರ್ನಾಟಕದಲ್ಲಿ ಉತ್ತಮ ಹವಾಗುಣ ಇದೆ, ಔಷಧಿ ಸಸ್ಯಗಳ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಇದೆ. ಆದರೂ ಸಹ ದೇಶದ ಒಟ್ಟು ಉತ್ಪಾದನೆಯ ಕೇವಲ 2% ಔಷಧಿ ಸಸ್ಯಗಳನ್ನು

0: ಮಾತ್ರ ಕರ್ನಾಟಕದಲ್ಲಿ ಬೆಳೆಯಲಾಗ್ತಿದೆ. ಆದ ಕಾರಣ ಔಷಧಿ ಸಸ್ಯಗಳಿಗೆ ಸಾಕಷ್ಟು ಬೇಡಿಕೆ ಹಾಗೂ ಉತ್ತಮ ಭವಿಷ್ಯ ಇದೆ. ಔಷಧಿ ಸಸ್ಯಗಳನ್ನು ಕೃಷಿಯಲ್ಲಿ ಮುಖ್ಯ ಬೆಳೆಗಳಾಗಿ ಬೆಳೆಯಬಹುದು, ಅಂತರ ಬೆಳೆಗಳಾಗಿ ಬೆಳೆಯಬಹುದು, ಮಿಶ್ರ ಬೆಳೆಗಳಾಗಿ, ಬದುವಿನಲ್ಲಿ ಹಾಗೂ ಸಾವಯವ ಬೇಲಿಯಾಗಿ, ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ನಾವು ಔಷಧಿ ಸಸ್ಯಗಳನ್ನು ಬೆಳೆಯಬಹುದು. ಔಷಧಿ ಸಸ್ಯಗಳನ್ನ ಸ್ಥಳೀಯ ಹವಾಗುಣಕ್ಕೆ ತಕ್ಕಂತೆ ಆಯ್ಕೆ ಮಾಡಿ ಬೆಳೆಸಿದಲ್ಲಿ ಉತ್ತಮವಾದ ಇಳುವರಿಯೂ ಸಹ ಬರುತ್ತೆ. ಕೆಲವು ಔಷಧಿ ಸಸ್ಯಗಳನ್ನ ಮಿಶ್ರ ಬೆಳೆಯಾಗಿ ಬೆಳೆದ್ರೆ ಮುಖ್ಯ ಬೆಳೆಗೆ ಬರುವಂತಹ ಕೀಟಗಳನ್ನು ಸಹ ನಾವು ನಿಗ್ರಹಿಸಬಹುದು. ಕೆಲವು ಔಷಧಿ ಸಸ್ಯಗಳು ನೆಲದ ಫಲವತ್ತತೆಯನ್ನು ಸಹ ಹೆಚ್ಚಿಸುತ್ತೆ. ಆದ ಕಾರಣ ಕೃಷಿಕರು ಇತರೆ ಬೆಳೆಗಳೊಂದಿಗೆ ಔಷಧಿ ಸಸ್ಯಗಳನ್ನು ಬೆಳೆಯುವ ಬಗ್ಗೆ ಯೋಚಿಸಬಹುದಾಗಿದೆ. ಕೆಲವು ಇಲಾಖೆಗಳಿಂದ ಔಷಧಿ ಸಸ್ಯಗಳ ಕೃಷಿಗೆ ಸಹಾಯಧನ ಸಹ ಸಿಗ್ತಾ ಇದೆ. ಈಗಾಗಲೇ ಔಷಧಿ ಸಸ್ಯ ಬೆಳೆಗಾರರ ಸಂಘಗಳಿದೆ, ಇವು ಸಹ ಔಷಧಿ ಸಸ್ಯಗಳ ಕೃಷಿ ಹಾಗೂ ಮಾರುಕಟ್ಟೆ ಬಗ್ಗೆ ತಮಗೆ ಸಹಾಯ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಬೆಳೆಗಳ ಬಗ್ಗೆ ಮಾಹಿತಿ ನೀಡುವಂತಹ ಹಾಗೂ ಮಾರುಕಟ್ಟೆಯ ಮಾಹಿತಿ ನೀಡುವಂತಹ ವಿವಿಧ ಮೊಬೈಲ್ ಆಪ್ಗಳು ಸಹ ಲಭ್ಯ ಇದೆ. ಇವೆಲ್ಲವನ್ನು ತಿಳ್ಕೊಂಡು ರೂಢಿಸಿಕೊಂಡು ಕೃಷಿಕರು ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಂಡ್ರೆ ಉತ್ತಮ ಲಾಭವನ್ನು ಸಹ ಗಳಿಸಬಹುದು. ಕರ್ನಾಟಕದ ಹವಾಗುಣದಲ್ಲಿ ಬೆಳೆಯುವಂತಹ ಕೆಲವು ಔಷಧಿಗಳನ್ನ ಹೇಳೋದಾದ್ರೆ ಅಮೃತ ಬಳ್ಳಿ, ಶತಾವರಿ, ಆಡುಸೋಗೆ, ಹಿಪ್ಪಲಿ, ಚಿತ್ರೇಮೂಲ, ಬಿಲ್ಪತ್ರೆ, ಅಶೋಕ, ಏಕನಾಯಕನ ಬೇರು, ಅಗಳು ಶುಂಠಿ, ರಕ್ತಚಂದನ, ಶ್ರೀಗಂಧ, ಮತ್ತಿ, ಮಧುನಾಶಿನಿ, ನೆಲಾವರ್ಕೆ, ನೆಲನೆಲ್ಲಿ, ನೆಲ್ಲಿಕಾಯಿ, ಶತಾವರಿ, ಹೀಗೆ ಇತ್ಯಾದಿ ಸಸ್ಯಗಳು ಕರ್ನಾಟಕದ ಹವಾಗುಣದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಈ ಸಸ್ಯಗಳ ಕೃಷಿ ಹಾಗೂ ಕಟಾವಿನ ಬಗ್ಗೆ ಸೂಕ್ತ ಮಾಹಿತಿಯನ್ನು ಪಡ್ಕೊಂಡು ಔಷಧಿ ಸಸ್ಯಗಳನ್ನು ಬೆಳೆದು ಅವುಗಳ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಲ್ಲಿ ಲಾಭವನ್ನು ಸಹ ನಾವು ಗಳಿಸಬಹುದು. ಆದ ಕಾರಣ ಕೃಷಿಕರು ಇತ್ತ ಗಮನ ಹರಿಸಿ ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ, ಹಿಂದಿ ಚಿತ್ರಗೀತೆಗಳು ಕೇಳಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಇಶ್ಕ್ ಹೈ ತುಮ್ಸೆ ಚಿತ್ರದ ಗೀತೆ, ಸಂಜಯ್ ಛೇಲ್ ಅವರ ಸಾಹಿತ್ಯಕ್ಕೆ ಹಿಮೇಶ್ ರೇಷಮಿ ಅವರ ಸಂಗೀತವಿದೆಯೇ.

ಹಿಂದಿ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ರೂಪ್ ಕುಮಾರ್ ರಾಥೋಡ್ ಹಾಡಿರುವ ಅನ್ವರ್ ಚಿತ್ರದ ಗೀತೆ. ಸೈಯದ್ ಕದ್ರಿ ಅವರ ಸಾಹಿತ್ಯ, ಕೆ ಮಿಥುನ್ ಅವರ ಸಂಗೀತವಿದೆ.

ಕೆಲವರೇ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪ್ರಸಾರವಾಗುವುದು.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಲ್ಲ ನಾಶನವೆಲ್ಲ ಕಾಲವಶವಾದೊಡಂ ಕ್ಷುಲ್ಲಕನು ನರನಾದೊಡಂ ಕಾಲನಿದಿರೋಳ್. ಎಲ್ಲ ನಾಶನವೆಲ್ಲ ಕಾಲವಶವಾದೊಡಂ ಕ್ಷುಲ್ಲಕನು ನರನಾದೊಡಂ ಕಾಲನಿದಿರೋಳ್. ಉಲ್ಲಾಸವೇ ಧರ್ಮ ಕೊಲ್ಲಿಪನೆ ಬೆಳೆಯಿಪನು ಹುಲ್ಲೊಣಗಿ ಬೆಳಗುದಲ ಮಂಕುತಿಮ್ಮ. ಉಲ್ಲಾಸವೇ ಧರ್ಮ ಕೊಲ್ಲಿಪನೆ ಬೆಳೆಯಿಪನು ಹುಲ್ಲೊಣಗಿ ಬೆಳೆಯುವುದಲ ಮಂಕುತಿಮ್ಮ.

ಈ ಪದ್ಯ ನಿಜವಾಗಿ ಜೀವನದ ಅಂತರಂಗಕ್ಕೆ ಇಳಿಯುವಂತಹ ಒಂದು ಸ್ಪೆಲಂಕಿಂಗ್ ಟೂಲ್ ಅಂತ ಕರೀತಾರೆ. ಕೆಳಕ್ಕೆ ಇಳಿಬೇಕಾದ್ರೆ ಬೇರೆ ಬೇರೆ ಟೂಲ್ಸ್ ಇರಬೇಕು, ಬೆಟ್ಟ ಹತ್ತಬೇಕಾದ್ರೆ ಬೇರೆ ಇರಬೇಕು. ಅಂತರಂಗಕ್ಕೆ ಇಳಿದ್ರೆ ಇವರೇನು ಹೇಳ್ತಾರೆ ಗೊತ್ತಾ, ಎಲ್ಲ ನಾಶನ, ಎಲ್ಲ ಕಾಲವಶ. ಇದು ನಮ್ಮ ತತ್ವಶಾಸ್ತ್ರದ ಮುಖ್ಯ ತಿರುಳು. ಇದು ಸುರಚಾಪಂಬೋಲೆ ವಿದ್ಯುಲ್ಲತಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ ಪರೆಗುಂ ರೂಪ ಲೀಲೆ ವಿಭವಾದಿಗಳ್ ನಿಲ್ಲ ವಾರ್ಗಂ. ನಿಜವಾಗಿ ನಾಶಶೀಲವಾದದ್ದು. ನಾವು ನೋಡ್ತಾ ನೋಡ್ತಾ ಸಮಯ ಕರ್ಗೋಗುತ್ತೆ, ಒಂದು ನಿಮಿಷ ನೋಡ್ತೀವಿ ಎರಡು ನಿಮಿಷ ಆಗೋಗಿರುತ್ತೆ. ನೀರನ್ನು ಎತ್ಕೊಂಡು ಕೂಡಲೇ ಯು ಕಾಂಟ್ ಸ್ಟೆಪ್ ಟ್ವೈಸ್ ಇಂಟು ದಿ ಸೇಮ್ ಸ್ಟ್ರೀಮ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ನೀನು ಅದೇ ಪ್ರವಾಹಕ್ಕೆ ಕೈ ಇಡ್ತಿದ್ಯಾ, ಅದಾಗಲೇ ಪ್ರವಾಹದ ನೀರು ಮುಂದೆ ಹೊರಟೋಗ್ಬಿಟ್ಟಿದೆ. ಎಲ್ಲ ನಾಶಶೀಲ, ಎಲ್ಲವೂ ಕೂಡ ಕಾಲವಶ. ನರ ಕ್ಷುಲ್ಲಕ, ನಿಜ ನಾವು ಕೂಡ ಏನು ಮಹರಿಯ, ನಮ್ಮಪ್ಪ ಇದ್ರು, ನಮ್ಮ ತಾತ ಇದ್ರು, ಮುತ್ತಾತ ಇದ್ರು, ಯಾರ್ಯಾರಾಯ್ತೋ. ಕಾಲ ನಿಧಿರೋಳ್, ಈ ಕಾಲರಾಯನ ಎದುರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ನಾ ತೊಟ್ಟ ದೇಹಗಳ ಲೆಕ್ಕ ಇಡುವರ ಸೊಕ್ಕ ಯಮ ನೋಡಿ ನಕ್ಕ ಅಂತ ಬೆಂದಿರೋರು ಹೇಳಿದ್ದು ಇದೇ ಅರ್ಥದಲ್ಲಿ. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಇವರು ಹೇಳ್ತಾರೆ ಡಿ ವಿ ಜಿಯವರು, ಉಲ್ಲಾಸವೇ ಧರ್ಮ, ಉಲ್ಲಾಸ. ಮಾಸ್ತಿಯವರು ಡಿ ವಿ ಜಿ ಬಗ್ಗೆ ಹೇಳಿರೋದು ಒಂದು ಮಾತು ಜ್ಞಾಪಕ ಇಟ್ಕೊಳ್ಬೇಕು. ಏನಂದರೆ ಯಾವುದೇ ಸಮಾಜದ ಉಲ್ಲಾಸದ ವ್ಯಕ್ತಿ ಅಂದರೆ ನಮ್ಮ ಡಿ ವಿ ಜಿಯವರು ಅಂತ ಹೇಳ್ತಾರೆ. ಯಾವುದೇ ಆಯುಧ ಶ್ರೇಣಿ ಆದರೆ ಉಲ್ಲಾಸದೇ ಜೀವ ಪ್ರಧಾನವಾದ ಅಂಶ ಇದೆ, ಅದು ಮುಖ್ಯ ರೀ. ಇರೋಷ್ಟು ದಿವಸ ಚೆನ್ನಾಗಿರಿ, ಹೋರಾಷ್ಟು ದಿವಸ ಹೋರಾಡಿ, ಮಲಗಿದ್ರೂ ಪರವಾಗಿಲ್ಲ, ಉಲ್ಲಾಸವೇ ಧರ್ಮ. ಯಾಕೆ ಗೊತ್ತೇ, ಇದು ಬಹಳ ಒಳ್ಳೆ ಕೊಲ್ಲಿಪನೆ ಬೆಳೆಯಿಪನು ಜ್ಞಾಪಕ ಇಟ್ಕೊಳ್ಬೇಕು. ನೀವು ಯಾರು ಕೊಲ್ಲಬೇಕು ಅಂತ ಕೊಲ್ತಾನೆ ನಿಂತ್ಕೊಂಡಿದ್ದೀರೋ ಅವನೇ ನಿಮ್ಮನ್ನು ಬೆಳೆಸ್ತಾ ಇದ್ದಾನೆ ರೀ. ನಿಮ್ಮನ್ನು ಬೆಳೆಸಿರೋದು ಯಾತಕ್ಕೆ, ಸಾಯಲೇಬೇಕು ಕೊನೆಗೆ. ಆದರೆ ಹುಲ್ಲು ಒಣಗಿ ಬೆಳೆಯುವುದಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಹುಲ್ಲು ಒಣಗತ್ತೆ ನಿಜ, ಮತ್ತೆ ಮಳೆ ಬಂದಾಗ ಅದು ಸಿಗಿರುತ್ತೆ, ಬೆಳೆಯುತ್ತೆ, ಅದು ಜ್ಞಾಪಕ ಇಟ್ಕೊಳ್ಬೇಕು. ಅಂದರೆ ಈ ನಾಶಶೀಲವಾದ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯುವ ಒಂದು ಗುಣ ಅಂದರೆ, ದ್ರವ್ಯ ಅಂದರೆ ನಮ್ಮ ಉಲ್ಲಾಸ. ಬಹುಶಃ ಜೀವನಕ್ಕೆ ಒಂದು ಉಲ್ಲಾಸಮಯವಾದ ಆವರಣವನ್ನು ಕಟ್ಟಿಕೊಡೋದೇ ಡಿ ವಿ ಜಿಯವರ ಉದ್ದೇಶ ಅನ್ನೋದು ಅನೇಕ ಪದ್ಯಗಳಿಂದ ಸ್ಪಷ್ಟವಾಗುತ್ತೆ, ಇಲ್ಲಂತೂ ಖಚಿತವಾಗುತ್ತೆ.

ಅಣಗಿದ್ದು ಬೇಸಗೆಯೋಳ್ ಎದ್ದು ಮಳೆ ಕರೆದಂದು ಗುಣಿಯನದೆ ತಿಟ್ಟೆನೆದೆ ಸಿಕ್ಕಿದೆಡೆ ಬೆಳೆದು. ಅಣಗಿದ್ದು ಬೇಸಗೆಯೋಳ್ ಎದ್ದು ಮಳೆ ಕರೆದಂದು ಗುಣಿಯನದೆ ತಿಟ್ಟೆನೆದೆ ಸಿಕ್ಕಿದೆಡೆ ಬೆಳೆದು. ಉಣಿಸ ನೀವನು ದನಕ್ಕೆ ತಣಿವ ನೀವನು ಜಗಕ್ಕೆ ಗುಣಶಾಲಿ ತೃಣಸಾಧು ಮಂಕುತಿಮ್ಮ. ಉಣಿಸ ನೀವನು ದನಕ್ಕೆ ತಣಿವ ನೀವನು ಜಗಕ್ಕೆ ಗುಣಶಾಲಿ ತೃಣಸಾಧು ಮಂಕುತಿಮ್ಮ.

0: ಹುಲ್ಲಿನ ಸಾಧುತ್ವ ಅಂತ ಈ ಪದ್ಯನ ಕರಿಬಹುದು. ಇದರ ಆಶಯ ಏನು ಅಂತಂದ್ರೆ, ನಾವು ಯಾವುದನ್ನು ಲೋಕದಲ್ಲಿ ತುಂಬಾ ಸಣ್ಣ ಅಂತ ತಿಳ್ಕೊಂಡಿರ್ತೀವೋ ತೃಣ, ಆದ್ರೆ ಇವ್ರ ಕಣ್ಣಿಗೆ ಅದು ತೃಣ ಹುಲ್ಲಕ್ಕೆ ಕಾಣಿಸೋದಿಲ್ಲ, ತೃಣ ಸಾಧುತ್ವ ಅಂತ ಕರೀತಾರೆ. ಸಾಧು ಅಂದ್ರೆ ಸಾಧನೆ ಮಾಡಿ ಯೋಗಿಯಾದವನು, ಸನ್ಯಾಸಿಯ ಗುಣವನ್ನ ಹೊಂದಿದವನು, ಪಕ್ವಾದ ಮನಸ್ಸೊಂದವನು. ನೋಡಿ ಹುಲ್ಲು ಏನ್ ಮಾಡುತ್ತಪ್ಪ, ನಮ್ಗೆ ಯಾರ್ಯಾರು ಉದಾಹರಣೆ ಆಗ್ತಾರೆ, ಹುಲ್ಲು ನಮ್ಗೆ ಉದಾಹರಣೆ. ಅಣಗಿದ್ದು ಬೇಸಗೆಯೊಳ್, ಅಣಗು ಅಂದ್ರೆ ತಗ್ಗು ಅಂತ, ಇಲ್ಲಿ ನಮ್ರವಾಗು ಅಂತ ಹೇಳಿ. ಹಾಗೆ ಅಣಗಿದ್ದು ಬೇಸಗೆಯೊಳ್, ಪಾಪ ಹುಲ್ಲು ನೋಡಿ, ಅದು ಬೇಸಿಗೆ ಚೆನ್ನಾಗಿ ಉಗ್ರವಾಗಿ ಬಿಸಿಲು ಬಂದ್ಬಿಟ್ರೆ ಹಾಗೆ ಅಣಗು ಹೋಗ್ಬಿಡುತ್ತೆ. ಅಣಗು ಅಂದ್ರೆ ಅಡಗು ಅನ್ನೋ ಅರ್ಥ. ಎದ್ದು ಮಳೆ ಕರೆದಂದು, ಗುಣಿ ಎನ್ನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು. ಹುಲ್ಲು ಏನ್ರಿ ಮಾಡುತ್ತೆ, ತಿಟ್ಟಿನಲ್ಲಿ ಗುಣಿ ಅಂದ್ರೆ ಹಳ್ಳ, ಹಳ್ಳದಲ್ಲೂ ಬೆಳೆಯುತ್ತೆ, ತಿಟ್ಟಿನಲ್ಲೂ ಬೆಳೆಯುತ್ತೆ, ಎಲ್ಲ ಪ್ರದೇಶಗಳಲ್ಲೂ ಹಾಗೆ ಬೆಳ್ಕೊಂಡು ಹೋಗ್ಬಿಡುತ್ತಲ್ಲ, ಯಾವಾಗ ಮಳೆ ಬಂದಾಗ. ಅಣಗಿರುತ್ತೆ ಬೇಸಿಗೆಯಲ್ಲಿ. ಕರ್ತುಂ ಯಸ್ಯ ಪ್ರಭವತಿ ಮಹೀಂ ಉಚ್ಛಿಲೀಂಧ್ರಾಮ್ ಅವಂಧ್ಯಾಮ್, ಕಾಳಿದಾಸ ಹೇಳ್ತಾನೆ. ಒಂದು ಸಲ ಅದು ಗುಡುಗ ಹಾಕ್ಬಿಟ್ರೆ, ಮಳೆ ಬರೋ ಸೂಚನೆ ಕೊಟ್ರೆ, ಸಮಸ್ತ ಭೂಮಿ ಕೂಡ ಗೈರಿಕಾದಿ ಧಾತುಗಳಿಂದ ತುಂಬಿರುತ್ತೆ ಅಂತ ಹೇಳ್ತಾನಲ್ಲ. ಹಾಗೆ ಮಳೆ ಕರೆದಂದು, ಗುಣಿ ಎನ್ನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು. ಉಣಿಸ ನೀವನು ದನಕ್ಕೆ, ತಣಿವ ನೀವನು ಜಗಕ್ಕೆ. ದೇವರು ಹೇಗೆ ಮಳೆರಾಯ ಸುರಿದಾಗ ಹುಲ್ಲು ಎಲ್ಲರಿಗೂ ಕಾಣು ಹಂಗಾಗಿ ದನಗಳಿಗೆ ಅನುಗ್ರಹ ಆಗುತ್ತೋ, ಹಾಗೆ ಇವನು ತಣಿವ ನೀವನು ಜಗಕ್ಕೆ. ತಣಿವು ಅಂದ್ರೆ ತೃಪ್ತಿಯನ್ನ, ಸಮಾಧಾನವನ್ನ. ಗುಣಶಾಲಿ ತೃಣ ಸಾಧು ಇದೆಯಲ್ಲ, ಈ ಹುಲ್ಲು ಗುಣಶಾಲಿ, ಆದ್ರಿಂದಲೇ ಅದನ್ನ ಸಾಧು ಅಂತ ಕರಿಬಹುದು. ಆ ಮಟ್ಟಕ್ಕೆ ಹೋಗ್ತಾರೆ ಡಿ ವಿ ಜಿಯವರು, ಸಾಮಾನ್ಯ ವಸ್ತುಗಳಲ್ಲಿ ಮಹಿಮೆಯನ್ನು ಕಾಣ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಮಂಜುಳ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆಗಳು.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು,
7: ಎಲ್ಲೇ ನೋಡು
6: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು, ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟೆ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ

0: ಆರೋಗ್ಯದ ಕಾಳಜಿನೂ ಇರ್ಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
1: ನಾನು ಟೈಮ್ ಮಷೀನ್ ಹೊಂಟೆ. ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ. ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
2: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
1: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತಾನ ಮನುಷ್ಯ.
2: ಹಳೇ ಕಾಲದಾಗ ಅವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ.
1: ಮುನ್ ನಡೆದೆ ಬೆರಗಾಗಿ, ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ, ನಿನ್ನೆ ಇದ್ದ ನಾಡಲ್ಲೇ.
3: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.
4: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
5: ಉಸಿರಾಗುವೆ
4: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
5: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
4: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಆಕಾಶವಾಣಿ ಕಾರವಾರ ಭಾವಗೀತೆಗಳು ಕೇಳಿ. ಡಾಕ್ಟರ್ ಪೋತಿ ನರಸಿಂಹಾಚಾರ್ ರಚಿತ ಗೀತೆ, ಹಾಡಿದ್ದಾರೆ ಸಿ ಅಶ್ವಥ್.

0: ಆಕಾಶವಾಣಿ ಕಾರವಾರ ಆರೋಗ್ಯ ಕಾರ್ಯಕ್ರಮ ಕೇಳಿ ಶಾಲೆಗೆ ಒಲ್ಲೆ ಎನ್ನುವ ಮಗು ಈ ವಿಷಯವಾಗಿ ಡಾಕ್ಟರ್ ಸುಜ್ಞಾನಿ ದೇವಿ ಪಾಟೀಲ್ ಅವರೊಂದಿಗೆ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮನೆಯೊಳಗ ಒಂದು ಕಂದನ ಆಗಮನ ಆಗ್ತದ.

0: ಅಂತಂದಾಗ ಪಾಲಕರ ಒಂದು ಖುಷಿ ಉಮೇದು ಬೇರೆ ಥರ ಇರ್ತದೆ. ಅದೇ ಮಗು ಬೆಳೆದು ದೊಡ್ಡದಾಗ್ತಾ 3 ವರ್ಷ 3.5 ವರ್ಷ ಆಗ್ತಾ ಬಂದಂಗೆ ಮಗುವನ್ನು ಯಾವ ಶಾಲೆಗೆ ಹಾಕಬೇಕು, ಎಲ್ಲಿ ಓದಿಸ್ಬೇಕು, ಏನು ಮಾಡಬೇಕು ಅನ್ನೋ ಯೋಚನೆ ಎಲ್ಲ ಪಾಲಕರ ಮನಸ್ಸಿನೊಳಗೂ ಮೂಡೋದು ಸಹಜ. ಆದರೆ ಎಷ್ಟೋ ಸಂದರ್ಭದೊಳಗೆ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ನಿರಾಕರಿಸ್ತಾರೆ, ಒಲ್ಲೆ ಅಂತಾರೆ, ಹಠ ಮಾಡ್ತಾರೆ, ಏನಾದರೂ ಕುಂಟ ನೆಪಗಳನ್ನು ಹೇಳಿ ಶಾಲೆ ತಪ್ಪಿಸ್ಲಿಕ್ಕೆ ಯೋಚನೆ ಮಾಡ್ತಿರ್ತಾರೆ. ಇಂಥ ಅನುಭವ ನಿಮಗೂ ಆಗಿರಬಹುದು. ಹಂಗಂದ್ರೆ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಯಾಕೆ ನಿರಾಕರಿಸ್ತಾರೆ, ಅವರ ಮನಸ್ಸಿನಲ್ಲಿ ಏಳುವಂಥ ದ್ವಂದ್ವಗಳು ಗೊಂದಲಗಳು ಏನು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಚೈಲ್ಡ್ ಆ್ಯಂಡ್ ಅಡಾಲಸೆಂಟ್ ಸೈಕೆಟ್ರಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಡಾಕ್ಟರ್ ಸುಜ್ಞಾನಿ ದೇವಿ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಮಕ್ಕಳ ಮತ್ತು ಹದಿಹರೆಯದ ಹುಡುಗ ಹುಡುಗಿಯರಲ್ಲಿ ಕಂಡುಬರುವಂಥ ಹಲವಾರು ಮಾನಸಿಕ ಸಮಸ್ಯೆಗಳಿಗೆ ಇವರು ಸೂಕ್ತ ಪರಿಹಾರವನ್ನು ಸೂಚಿಸ್ತಾನೆ ಬಂದರು. ನಮಸ್ಕಾರ ಡಾಕ್ಟರ್ ಸುಜ್ಞಾನಿ ದೇವಿ ಪಾಟೀಲ್.
1: ನಮಸ್ಕಾರ.
0: ಈಗ ಡಾಕ್ಟರ್, ಸಾಮಾನ್ಯವಾಗಿ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಬಹಳ ಖುಷಿಲೇ ಓಡಿ ಹೋಗುವಂತಹ ಮಕ್ಕಳು ಒಂದು ಕಡೆ, ಆದ್ರೆ ನಾ ಹೋಗೋದಿಲ್ಲ ಅಂತ ಹಠ ಮಾಡಿ ಕುಂಟು ನೆಪ ಹೇಳೋ ಮಕ್ಕಳು ಇನ್ನೊಂದು ಕಡೆಗೆ ಇರ್ತಾರೆ. ಮಕ್ಕಳಲ್ಲಿ ಯಾಕೆ ಈ ನಿರಾಕರಣೆಯ ಭಾವನೆ ಬರ್ತದಂತೀರಿ?
1: ನೋಡ್ದಂಗೆ 1-5% ಮಕ್ಕಳಲ್ಲಿ ಈ ತರ ಶಾಲಾ ನಿರಾಕರಣೆ ತೊಂದರೆ ಕಾಣಿಸ್ಕೊಳ್ಳುತ್ತದೆ. ಮೊದಲನೇದಾಗಿ ಇದು 2 ಹಂತದಲ್ಲಿ ಶುರು ಆಗ್ತದೆ. ಫಸ್ಟ್ ಮಗು ಶಾಲೆಗೆ ಹೋಗಲು ಶುರು ಮಾಡಿದಾಗ ಈ ತರ ನಿರಾಕರಿಸಬಹುದು, ಹಠ ಮಾಡಬಹುದು, ಅಳಬಹುದು, ಆಮೇಲೆ ರೊಚ್ಚಿಗೆ ಹೇಳ್ಬಹುದು, ಈ ತರ ತೊಂದರೆಗಳಾಗ್ತದೆ. 2ನೇ ಹಂತ ಅಂತಂದ್ರೆ ಮಗು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಹೋಗ್ಬೇಕಾದ್ರೆ ಅಂದ್ರೆ 10-11 ವಯಸ್ಸಲ್ಲಿ ಇದು ಕಾಣ್ಕೊಳ್ಳುತ್ತೆ. ಅಂದ್ರೆ 5-6 ವಯಸ್ಸು ಮತ್ತು 10-11 ವಯಸ್ಸಲ್ಲಿ ಇದು ತುಂಬಾ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತ ಒಂದು ಲಕ್ಷಣ. ಇದಕ್ಕೆ ಕಾರಣಗಳು ನಾನಾ ತರಗಳಿದಾವೆ. ಒಂದು, 5-6 ವರ್ಷದ ಮಗು ಭಯ ಬೀಳ್ಬಹುದು, ಅಂದ್ರೆ ನಾನು ಪೋಷಕರಿಗೆ ಬಿಟ್ಟು ಹೋದ್ರೆ ಏನೂ ಆಗ್ಬೋದು, ಅವ್ರಿಗೆ ಯಾರೋ ಅಪಹರಿಸ್ಬೋದು ಅಥವಾ ನನಗೆ ಯಾರೋ ಅಪಹರಿಸ್ಬೋದು ಅಂತ ಭಯ ಪಡ್ಬೋದು. ಅದಕ್ಕೆ ಮಗು ಪೋಷಕರನ್ನ ಬಿಟ್ಟು ಹೋಗಕ್ಕೆ ತೊಂದರೆ ಆಗ್ತದೆ, ಸ್ಕೂಲ್ಗೆ ಹೋಗಕ್ಕೆ ಹೆದರುತ್ತೆ. ಒಂದು ಇನ್ನೊಂದು ಏನು ಅಂತಂದ್ರೆ ಶಾಲೆಯಲ್ಲಿ ಏನಾದ್ರೂ ತೊಂದರೆಗಳಿರ್ಬೋದು ಮಗುಗೆ, ಅಂದ್ರೆ ಭಯ, ಶಿಕ್ಷಕರ ಭಯ ಇರ್ಬೋದು ಅಥವಾ ಸಹಪಾಠಿಗಳ ಭಯ ಇರ್ಬೋದು ಅಥವಾ ಬಸ್ ಅಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಭಯ ಇರ್ಬೋದು, ಅಂದ್ರೆ ಯಾವ್ದಾದ್ರು ಮಗುಗೆ ಗೇಲಿ ಮಾಡ್ಬೋದು ಅಥವಾ ಹೆದರಿಸ್ಬಹುದು. ಆಮೇಲೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಮಗುವಿಗೆ ಖಿನ್ನತೆಯಿಂದನೂ ಈ ತರ ಆಗ್ತದೆ. ಮಗು ಬೇಜಾರದಲ್ಲಿ ಇದ್ದಾಗ ಯಾವ ಕೆಲಸ ಮಾಡೋಕ್ಕೂ ಆ ಮಗುಗೆ ಆಸಕ್ತಿ ಬರಲ್ಲ, ಅದೇ ತರ ಸ್ಕೂಲ್ಗೆ ಹೋಗಕ್ಕೂ ಮಗುಗೆ ಆಸಕ್ತಿ ಬರಲ್ಲ, ಖಿನ್ನತೆಯಿಂದನೂ ಮಗು ಸ್ಕೂಲನ್ನ ನಿರಾಕರಿಸಬಹುದು. ಆಮೇಲೆ ಒಂದೊಂದು ಮಕ್ಕಳಲ್ಲಿ ಕಲಿಕೆ ತೊಂದರೆಗಳಿರ್ತವೆ, ಅಂದ್ರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಸ್ಕೂಲ್ಗೆ ಹೋದಾಗ ಕಲಿಯಕ್ಕಾಗಲ್ಲ, ಅದಕ್ಕೆ ಆ ಮಗು ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಮಗು ಭಯದಿಂದ ನಂಗೆ ಏನು ಬರಲ್ಲ, ಆಮೇಲೆ ಏನು ಓದಿದ್ದು ನೆನಪಿರಲ್ಲ, ಎಕ್ಸಾಮ್ ಅಲ್ಲಿ ಪಾಸ್ ಆಗಲ್ಲ ಅಂತ ಭಯದಿಂದನೂ ಸ್ಕೂಲ್ಗೆ ಹೋಗಕ್ಕೆ ನಿರಾಕರಿಸಬಹುದು.
0: ಈ ಎಲ್ಲ ಕಾರಣಗಳಿಂದ ಮಗು ಸ್ಕೂಲಿಗೆ ಹೋಗ್ಲಿಕ್ಕೆ ಹಠ ಮಾಡ್ತದ ಅಂತ ಹೇಳಿದ್ರಿ. ಇದಲ್ಲದೇನೆ ಸ್ಕೂಲಿನ ವಾತಾವರಣ ಕೂಡ ಸ್ವಲ್ಪ ಕಾರಣ ಆಗ್ತದ ಅನಿಸ್ತದ. ಯಾಕಂದ್ರೆ ಮನೆಯೊಳಗೆ ಬಹಳ ಮುದ್ದಿನಿಂದ ನಾವು ಬೆಳೆಸಿ ಶಾಲೆಗೆ ಕಳಿಸ್ಬೇಕಾದಾಗ ಶಾಲೆಯಲ್ಲಿ ಇರುವಂತ ಶಿಕ್ಷಕರು ಕೂಡ ಅದೇ ಒಂದು ಪ್ರೀತಿಯ ಆತ್ಮೀಯತೆ ಅಂತ ಕಾರಣ ತೋರಿಸಿದಾಗ ಮಗು ಮನೆಯನ್ನ ಮರೆತು ಶಾಲೆಗೆ ಹೊಂದ್ಕೊಂಡ್ಬಿಡುತ್ತೆ. ಇದು ಇರಬಹುದಲ್ಲ?
1: ಹೌದು. ಅಂದ್ರೆ ಈಗ ಶಾಲೆಯಲ್ಲಿ ಯಾವ್ದಾದ್ರು ಒಂದು ಆತಂಕ ಹುಟ್ಟಿಸುವ ಘಟನೆ ಇರಬಹುದು, ಅಂದ್ರೆ ಟೀಚರ್ ಮಕ್ಕಳಿಗೆ ಬೈಯೋದಾಗ್ಲಿ, ಹೊಡೆಯೋದಾಗ್ಲಿ, ಅಥವಾ ಸಹಪಾಠಿಗಳು ಮಕ್ಕಳಿಗೆ ಗೇಲಿ ಮಾಡೋದಾಗ್ಲಿ, ಹೊಡೆಯೋದಾಗ್ಲಿ, ಅಂದ್ರೆ ಅಲ್ಲಿ ಆತಂಕ ಉಂಟು ಮಾಡುವ ಯಾವುದೇ ಸಂದರ್ಭಗಳಿಗೂ ಮಗು ಶಾಲೆಯನ್ನು ನಿರಾಕರಿಸುತ್ತೆ.
0: ಈಗ ಡಾಕ್ಟರ್ ಸುಜ್ಞಾನಿ ದೇವಿ ಅವರ, ಸಾಮಾನ್ಯವಾಗಿ ಮಗು ಹೋಗ್ತಾ ಇರ್ತದೆ ಸ್ಕೂಲ್ಗೆ, ಇದ್ದಕ್ಕಿದ್ದಂಗೆ ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗಂಗಿಲ್ಲ ಅಂತ ಹಠ ಮಾಡಬೇಕಾದಾಗ ಅದರಲ್ಲಿ ಕಂಡು ಬರುವಂತಹ ಮುಖ್ಯ ಲಕ್ಷಣಗಳು ಯಾವುದು?
1: ಹೌದು, ನೀವು ಹೇಳಿದಾಗೆ ಮಗು ಏನಾಗುತ್ತೆ ಅಂತಂದ್ರೆ ಈ ತರ ಅನಾರೋಗ್ಯದಿಂದ ಗುಣ ಆದ್ಮೇಲೆ ಅಥವಾ ವಾರಾಂತ್ಯದಲ್ಲಿ ಅಥವಾ ರಜೆ ಆದ್ಮೇಲೆ ಮಗು ಸ್ಕೂಲ್ಗೆ ಹೋಗಕ್ಕೆ ನಿರಾಕರಿಸುತ್ತೆ. ಆಮೇಲೆ ಏನಂತಂದ್ರೆ ಮನೆಯಲ್ಲಿ ಅವ್ರಿಗೆ ಚೆನ್ನಾಗಿರೋ ವಾತಾವರಣ ಸಿಕ್ಕಿರುತ್ತೆ ಆ ಟೈಮಲ್ಲಿ, ಅಂದ್ರೆ ಅವರು ಟಿವಿ ನೋಡ್ಕೋತಿರ್ಬೋದು ಅಥವಾ ಆಟ ಆಡ್ತಿರ್ಬೋದು ಅಥವಾ ಅವರಿಗೆ ಮನೆ ತಂದೆ ತಾಯಿ ಪ್ರೀತಿ ಸಿಕ್ಕಿರ್ಬೋದು. ಆ ಕಾರಣದಿಂದ ಮಗು ಸ್ಕೂಲ್ಗೆ ಹೋದ್ರೆ ಎಲ್ಲಿ ಇದೆಲ್ಲ ತಪ್ಪು ಹೋಗುತ್ತೆ ಏನೋ ಅಂತ ಶಾಲೆಗೆ ಹೋಗಲು ನಿರಾಕರಿಸಬಹುದು.
0: ಆವಾಗ ಅದರ ಲಕ್ಷಣಗಳು ಏನು ಅಂದ್ರೆ, ಒಂದ್ಸಲಕ್ಕ ನಾನು ಹೋಗಂಗಿಲ್ಲ ಅಂತ ಹೇಳಿದ್ರೆ ಪಾಲಕರು ಬಿಟ್ಟು ಬಿಡಂಗಿಲ್ಲ, ಒತ್ತಾಯ ಮಾಡಿ ಇಲ್ಲ ಹೋಗ್ಬೇಕು ಅಂತಾರೆ, ಅವಾಗ ಕುಂಟು ನೆಪಗಳನ್ನ ತೆಗಿಲಿಕ್ಕೆ ಶುರು ಮಾಡ್ತದೆ ಮಗು.
1: ಹೌದು, ಅಂದ್ರೆ ಮಗುಗೆ ಶಾಲೆಗೆ ಹೋಗಲು ಇಚ್ಛೆ ಇರುತ್ತೆ, ಆದ್ರೂ ಏನಾಗುತ್ತೆ ಅಂದ್ರೆ ಭಯದ ವಾತಾವರಣದಿಂದ ಮಗು ಹೋಗಕ್ ಆಗಲ್ಲ, ಅಂದ್ರೆ ಮಗುಗೆ ತೊಂದರೆಗಳು ಶುರು ಆಗ್ತದೆ. ಅಂದ್ರೆ ಒಂದು ಆತಂಕ ಆಗ್ಬೋದು, ಉದ್ವೇಗ ಆಗ್ಬೋದು, ಅಥವಾ ಹೊಟ್ಟೆ ನೋವು ವಾಕರ್ಕೆ ಬಂದಂಗಾಗ್ಬೋದು, ಬೇದಿ ಆಗ್ಬೋದು, ಮೈಕೆ ನೋವುಗಳು ಶುರು ಆಗ್ಬೋದು, ತಲೆನೋವು ಅಂತ ಹೇಳ್ಬೋದು. ಅದೆಲ್ಲ ಏನಾಗುತ್ತೆ ಅಂದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ರೆಡಿ ಆಗ್ಬೇಕಾದ್ರೆ ಶುರು ಆಗುತ್ತೆ, ಅಥವಾ ವ್ಯಾನ್ ಹತ್ರ ಹೋಗ್ಬೇಕಾದ್ರೆ ಶುರು ಆಗುತ್ತೆ. ಒಂದೊಂದು ಮಕ್ಕಳಿಗೆ ಸ್ಕೂಲ್ ಹತ್ರ ಹೋಗ್ತಾರೆ, ಬಟ್ ಅಲ್ಲಿ ಈ ತರದ ಲಕ್ಷಣಗಳು ಕಂಡ್ಕೊಂಡ ತಕ್ಷಣ ಮನೆಗೆ ಬರ್ತಾರೆ.

0: ಒಂದ್ ವೇಳೆ ಪೋಷಕರು ಮನೆಯಲ್ಲೇ ಇಡಲು ಅವರಿಗೆ ಬಿಟ್ರೆ ಈ ಎಲ್ಲಾ ಲಕ್ಷಣಗಳು ಕಡಿಮೆ ಆಗ್ತವೆ. ಆಮೇಲೆ ದಿನಪೂರ್ತಿ ಅವ್ರು ಚೆನ್ನಾಗಿರ್ತಾರೆ, ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಸೇಮ್ ಅದೇ ತರ ಪ್ಯಾಟರ್ನ್ ಶುರು ಆಗ್ತದೆ. ಮತ್ತೆ ಬೆಳಗ್ಗೆ ಸ್ಕೂಲ್ ಹೋಗ್ಬೇಕಾದ್ರೆ ರೆಡಿ ಆಗ್ಬೇಕಾದ್ರೆ ಇದೇ ತರ ಮೈಕೆ ನೋವು, ತಲೆನೋವು, ವಾಂತಿ, ವಾಕರಿಕೆ ಎಲ್ಲ ಶುರು ಆಗ್ತದೆ.
1: ಅಂದ್ರೆ ಇದು ಶಾಲೆಗೆ ಹೋಗೋದನ್ನ ನಿರಾಕರಿಸಲಿಕ್ಕೆ ಮಕ್ಕಳು ಮಾಡುವಂತ ನೆಪಗಳು ಅಂತ ಹೇಳ್ಬೋದು.
0: ನೆಪಕ್ಕಿಂತ ಅವರಿಗೆ ಆತಂಕದಿಂದ ಈ ತರ ಆಗೋ ಸಾಧ್ಯತೆಗಳು ಜಾಸ್ತಿ.
1: ಅಂದ್ರೆ ಇದನ್ನ ನಾವು ಮಾನಸಿಕವಾಗಿ ಯೋಚನೆ ಮಾಡಿದಾಗ ಒಬ್ಬ ಮನಃಶಾಸ್ತ್ರಜ್ಞಿಯಾಗಿ ನೀವು ಆತಂಕದಿಂದ ಈ ತರ ಬೇರೆ ಬೇರೆ ರೂಪಗಳನ್ನ ಇದು ತಾಳ್ತದೆ ಅಂತ ಹೇಳ್ತೀವಿ.
0: ಹೌದು.
1: ಈಗ ಡಾಕ್ಟರ್, ಈ ತರದ ಸಮಸ್ಯೆಗಳು ಬಂದಾಗ ಈಗ ಮಕ್ಕಳನ್ನ ಸಮಜಾಯಿಸಿ ಒಂದ್ ಸ್ವಲ್ಪ ಕನ್ವಿನ್ಸ್ ಮಾಡಿ ಶಾಲೆಗೆ ಕಳಿಸ್ಬೇಕು, ಯಾವ ರೀತಿಯಲ್ಲಿ ಪಾಲಕರು ಮಾಡಬಹುದು? ಅದರಲ್ಲೂ ತಾಯಿ
0: ತಾಯಿ ಏನ್ ಮಾಡಬಹುದು ಅಂತಂದ್ರೆ, ಆ ಮಗುಗೆ ಇಲ್ಲ ನೀನು ನೆಪ ಮಾಡ್ತಿದ್ಯಾ, ನಿಂಗೇನು ತೊಂದರೆ ಇಲ್ಲ ಅಂತ ಬೈಯೋದು ಹೊಡೆಯೋದು ಮಾಡಕ್ ಹೋಗ್ಬಾರ್ದು. ಮಗುಗೆ ನಿಧಾನವಾಗಿ ಶಾಲೆಗೆ ಹೇಗ್ ಹೋಗ್ಬೇಕಂತ ಕಲ್ಸ್ಕೊಡ್ಬೇಕು. ಆಮೇಲೆ ಈ ತರ ಆತಂಕ ತುಂಬಾ ಇದ್ರೆ ಪ್ರೊಫೆಷನಲ್ ಹೆಲ್ಪ್ ತಗೊಂಡ್ಬಿಟ್ಟು ಆತಂಕ ನಿವಾರಣೆ ಟೆಕ್ನಿಕ್ಸ್ ಎಲ್ಲ ಕಲಿಬೇಕಾಗ್ತದೆ. ಅಂದ್ರೆ ನಾವು ಹೇಳೋದೇನು ಅಂತಂದ್ರೆ, ಮಗುಗೆ ನಿಧಾನವಾಗಿ ಶಾಲೆಗೆ ಎಕ್ಸ್ಪೋಸ್ ಮಾಡ್ಬೇಕು. ಸಡನ್ ಆಗಿ ಶಾಲೆಗೆ ಕಳ್ಸಿದ್ರೆ ಮತ್ತೆ ಇನ್ನೂ ಆತಂಕ ಜಾಸ್ತಿ ಆಗ್ತದೆ. ಅಂದ್ರೆ ಒಂದಿನ ಶಾಲೆ ಬಗ್ಗೆ ಮಾತಾಡೋದು, ಇನ್ನೊಂದಿನ ಶಾಲೆ ಗೇಟ್ ಹತ್ರ ಹೋಗಿ ನಿಲ್ಸ್ಕೊಂಡು ಬರೋದು, ಇನ್ನೊಂದಿನ ಶಾಲೆ ಗ್ರೌಂಡ್ ಅಲ್ಲಿ ಹೋಗಿ ಮಕ್ಕಳ ಜೊತೆ ಮಾತಾಡ್ಸ್ಕೊಂಡು ಬರೋದು, ಇನ್ನೊಂದಿನ ಪೋಷಕರು ಮಕ್ಕಳ ಜೊತೆ ಕುತ್ಕೊಂಡ್ಬಿಟ್ಟು 5 ಮಿನಿಟ್ಸ್ ಮತ್ತೆ ಬರೋದು, ಆಮೇಲೆ ನೆಕ್ಸ್ಟ್ ಡೇ 10 ಮಿನಿಟ್ಸ್, ನೆಕ್ಸ್ಟ್ ಡೇ ಹಾಫ್ ಡೇ, ಆಮೇಲೆ ಮತ್ತೆ ಒಂದು ದಿನ. ಈ ತರ ನಿಧಾನವಾಗಿ ಮಗುವಿಗೆ ಶಾಲಾ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡಿದ್ರೆ ಮಗು ಹೋಗಲು ಮತ್ತೆ ಶುರು ಮಾಡುತ್ತೆ.
1: ಇದು ಎಳೆ ಮಕ್ಕಳಲ್ಲಿ ಆಯ್ತು, ಅಂದ್ರೆ ನಾವು 5 ವರ್ಷಕ್ಕೆಲ್ಲ ಸ್ಕೂಲ್ಗೆ ಹಾಕ್ತಿವಲ್ಲ ಆ ಮಕ್ಕಳಿಗೆ. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಹೋಗುವಂತ ಮಕ್ಕಳಲ್ಲೂ ಕೂಡ ಈ ಸ್ಕೂಲ್ ರೆಫ್ಯೂಸಲ್ ಶುರು ಆಗ್ತದೆ ಅಂತ, ಅದು ಯಾವ ಕಾರಣಕ್ಕಾಗ್ತದೆ?
0: ಅದು ಅಂದ್ರೆ ಒಂದ್ ವೇಳೆ ಅವರಿಗೆ ಕಲಿಕೆ ತೊಂದರೆ ಇದ್ರೆ ನಾವು ಕಲಿಕೆ ತೊಂದರೆ ಪರೀಕ್ಷೆ ಎಲ್ಲ ಮಾಡ್ಬೇಕಾಗ್ತದೆ. ಅಂದ್ರೆ ಅವ್ರ ಗಣಿತದಲ್ಲಿ ತೊಂದರೆ ಇರ್ಬೋದು, ಓದೋದ್ರಲ್ಲಿ ಇರ್ಬೋದು, ಬರೆಯೋದ್ರಲ್ಲಿ ಇರ್ಬೋದು, ಅಥವಾ ಸ್ಪೆಲ್ಲಿಂಗ್ ಅಲ್ಲೂ ತೊಂದರೆ ಇರ್ಬೋದು. ಅಂದ್ರೆ ಅವ್ರಿಗೆ ಕಲಿಕೆ ತೊಂದರೆ ಇದ್ದಾಗ ಅವರಿಗೆ ಆತ್ಮವಿಶ್ವಾಸ ಎಲ್ಲ ಕಡಿಮೆ ಆಗುತ್ತೆ, ಅದಕ್ಕೆ ಅವ್ರು ಸ್ಕೂಲ್ಗೆ ಹೋಗಕ್ಕೆ ನಿರಾಕರಿಸ್ತಿರ್ತಾರೆ. ಅದನ್ನ ನಾವು ಪರೀಕ್ಷಿಸಿ ಆ ಮಕ್ಕಳಿಗೂ ಸಹಾಯ ಮಾಡ್ಬೋದು. ಅಥವಾ ಒಂದೊಂದು ಮಕ್ಕಳಲ್ಲಿ ಆ ವಯಸ್ಸಲ್ಲಿ ಪ್ರೌಢಾವಸ್ಥೆಯಲ್ಲಿ ಖಿನ್ನತೆ ಶುರುವಾಗಂತ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನಾವು ಖಿನ್ನತೆಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ. ಆಮೇಲೆ ಆತಂಕ ಏನಾದ್ರೂ ಇದ್ರೆ ಆತಂಕಕ್ಕೂ ಚಿಕಿತ್ಸೆ ಕೊಟ್ಟು ಆತಂಕ ನಿವಾರಣಾ ವಿಧಾನಗಳೆಲ್ಲ ಹೇಳ್ಕೊಡ್ಬೇಕಾಗ್ತದೆ.
1: ಅದ್ರ ಜೊತೆಗೆ ಈ ಟೈಮಲ್ಲಿ ಒಂದ್ ಸ್ವಲ್ಪ ಹದಿಹರೆಯಕ ಕಾಲಿಡ್ತಿರ್ತಾರೆ ಮಕ್ಕಳು, ದೈಹಿಕ ಮಾನಸಿಕ ಬದಲಾವಣೆಗಳು ಕೂಡ ಆಗ್ತಿರ್ತದೆ. ಅದು ಒಂದ್ ಸ್ವಲ್ಪ ಮಕ್ಕಳಲ್ಲಿ ಕೀಳರಿಮೆ ಬೆಳೆಯೋದಕ್ಕೆ, ಅಥವಾ ಏನೋ ದಪ್ಪಗೆ ಕಪ್ಪಗೆ ಇದ್ರೆ ನಾನು ಬೇರೆಯವ್ರ ಹತ್ರ ಬೆರೆಯುವುದಿಲ್ಲ, ಈ ಭಾವನೆಗಳು ಶುರು ಆಗ್ತದೆ ಅನಿಸ್ತದೆ.
0: ಹೌದು. ಅಂದ್ರೆ ಒಂದ್ ವೇಳೆ ಅವರು ಸಹಪಾಠಿಗಳೊಂದಿಗೆ ತೊಂದರೆ ಆದ್ರೆ ಅವರು ಈ ಮಕ್ಕಳ ಬಗ್ಗೆ ಗೇಲಿ ಮಾಡ್ತಿದ್ರೆ, ಯಾರಾದ್ರೂ ನೀನು ದಪ್ಪಗಿದ್ಯಾ ಆಮೇಲೆ ಕಪ್ಪಗಿದ್ಯಾ ಅಂತ ಹೇಳ್ತಾ ಇದ್ರೆ ಅವ್ರಿಗೂ ಆತ್ಮವಿಶ್ವಾಸ ಕಡಿಮೆ ಆಗಿ ಈ ತರ ತೊಂದರೆಗಳು ಬರೋ ಸಾಧ್ಯತೆಗಳು ಇರುತ್ತೆ. ಅವಾಗ ಅವ್ರಿಗೆ ಈ ತರ ಹೇಗೆ ನಿಭಾಯಿಸ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ.
1: ಈಗ ಇದು ಅಲ್ಲದೇನೆ ತಾವು ಮಾತಾಡ್ತಾ ಹೇಳಿದ್ರಿ ಮಕ್ಕಳನ್ನ ಸಾವಕಾಶವಾಗಿ ಒಂಥರ ಅವರನ್ನು ಕಾನ್ಫಿಡೆನ್ಸಿಗೆ ತಗೊಂಡು ಮಾನಸಿಕವಾಗಿ ಅವ್ರನ್ನ ಸಿದ್ಧ ಮಾಡಿ ಶಾಲೆಗೆ ಕಳಿಸ್ಬೇಕು ಅಂತ. ಇದು ಅಲ್ಲದೆ ಡಾಕ್ಟ್ರೆ, ತೀರಾ ಹಠ ಮಾಡಿ ಇನ್ನೇನು ನೆಪಗಳನ್ನು ತೆಗೆದು ರಚ್ಚೆ ಹಿಡಿದು ಅಂತ ಮಕ್ಕಳಿಗೆ ಏನು ಚಿಕಿತ್ಸೆ ಇದೆ?
0: ತುಂಬಾನೇ ಆತಂಕ ಇದ್ರೆ ಮಕ್ಕಳಲ್ಲಿ ಮಾತ್ರೆಗಳನ್ನು ಉಪಯೋಗಿಸ್ಬೋದು. ಅಂದ್ರೆ ಕಡಿಮೆ ಡೋಸಸ್ ಅಲ್ಲಿ ಅವರಿಗೆ ಸುರಕ್ಷಿತವಾಗಿರುವಂತ ಮಾತ್ರೆಗಳೆಲ್ಲ ಇದಾವೆ. ಮಾತ್ರೆಗಳ ಜೊತೆ ಪ್ಲಸ್ ಆತ್ಮ ಸಮಾಲೋಚನೆ ಎರಡು ಕೊಟ್ರೆ ಇಂಪ್ರೂವ್ಮೆಂಟ್ ಜಾಸ್ತಿ ಇರುತ್ತೆ, ಬೇಗ ಶಾಲೆಗೆ ಹೋಗೋ ಚಾನ್ಸಸ್ ಜಾಸ್ತಿ.
1: ಈಗ ಆಪ್ತ ಸಮಾಲೋಚನೆ ಅಂದ್ರೆ ಇದು ಮಗುವಿಗೆ ಬೇಕಾಗುತ್ತೋ ಪಾಲಕರಿಗೆ ಬೇಕಾಗುತ್ತೋ?
0: ಮಗುಗೂ ಕೊಡ್ಬೇಕಾಗುತ್ತೆ, ಪಾಲಕರಿಗೂ ಕೊಡ್ಬೇಕಾಗುತ್ತೆ. ಪಾಲಕರಿಗೆ ಅಂದ್ರೆ ಮಗು ಸ್ಕೂಲ್ಗೆ ಹೋದಾಗ ಅವನಿಗೆ ಇಷ್ಟವಾಗಿರೋ ವಸ್ತುಗಳನ್ನೆಲ್ಲ ಕೊಡೋದು. ಅಂದ್ರೆ ಅವನಿಗೆ ಏನು ಆಟ ಸಾಮಾನು ಇಷ್ಟ ಆದ್ರೆ ಸ್ಕೂಲ್ ಹೋದಾಗ ಅವನು ಹೋಗಿದ್ದಾನೆ ಅಂತ ಟಿಕ್ ಹಾಕ್ಬಿಟ್ಟು ಅವನಿಗೆ ಆಟ ಸಾಮಾನುಗಳು ಕೊಡಿಸೋದು, ಅಥವಾ ಮಗು ಹೋದಾಗ ಅವನಿಗೆ ಇಷ್ಟವಾಗಿರೋ ತಿಂಡಿಗಳನ್ನ ಕೊಡೋದು, ಹೋಗದೆ ಇದ್ದಾಗ ಈ ಬಹುಮಾನಗಳನ್ನೆಲ್ಲ ಹಿಂದೆ ತೊಳೆದುಕೊಳ್ಳೋದು. ಆಮೇಲೆ ಪೋಷಕರಿಗೂ ಹೇಳೋದು, ಅವನು ಹೋದ್ರೆ ಅವನಿನ್ನ ಹೊಗಳೋದು ಬೇರೆ ಮುಂದೆ, ಆಮೇಲೆ ಅವನಿಗೆ ಬೇಕಾಗಿರೋ ವಸ್ತುಗಳನ್ನ ಕೊಡಿಸೋದು.
1: ಅಂದ್ರೆ ಒಂದ್ ತರ ಎನ್ಕರೇಜ್ಮೆಂಟ್
0: ಮಾಡೋದು,
1: ಅದು ಚಿಕ್ಕದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು, ಅದು ಆ ಮಗುವಿಗೆ ಉತ್ತೇಜನಕಾರಿಯಾಗಿ ಉಪಯೋಗ ಆಗಬೇಕು ಆ ತರದಲ್ಲಿ. ಈಗ ಇದು ಅಲ್ಲದೆ ನಮ್ಮ ಪಾಲಕರಿಗೆ ಇಂಥ ಮಕ್ಕಳು ಹೇಗೆ ಶಾಲೆಗೆ ಕಳಿಸ್ಬೇಕು, ಅಂದ್ರೆ ಮುಂಚಿಂದನೆ ಮಾನಸಿಕ ಸಿದ್ಧತೆಯನ್ನ ಹೇಗ್ ಮಾಡ್ಕೊಳ್ಬೇಕಂತೀರಿ?
0: ಅಂದ್ರೆ ಮೊದಲೇ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೆ ಮಗು ಶಾಲೆ ಬಗ್ಗೆ ಎಲ್ಲ ಮಾತಾಡ್ಬೇಕು, ಶಾಲೆ ವಾತಾವರಣ ಅಂದ್ರೆ ಅದ್ರದ್ದು ಸಕಾರಾತ್ಮಕವಾಗಿ ಮಾತಾಡ್ಬೇಕು. ಅಂದ್ರೆ ನೆಗೆಟಿವ್ ಆಗಿ ಮಾತಾಡ್ಬಾರ್ದು. ನೀನ್ ಸ್ಕೂಲ್ಗೆ ಹೋಗ್ತೀಯಾ, ಅಲ್ಲಿ ಟೀಚರ್ ಇರ್ತಾರೆ, ಹೆದರ್ಸ್ತಾರೆ, ನಿಂಗೆ ಹೊಡಿತಾರೆ, ಚೆನ್ನಾಗಿ ಓದ್ಬೇಕು ಅಂತ ಅವರಲ್ಲಿ ಆತಂಕದ ವಾತಾವರಣನ ನಾವು ಸೃಷ್ಟಿ ಮಾಡಬಾರ್ದು. ಅವರಲ್ಲಿ ಯಾವಾಗ್ಲೂ ಸಕಾರಾತ್ಮಕವಾಗಿ ಮಾತಾಡ್ಬೇಕು. ನೀನ್ ನಾಳೆಯಿಂದ ಸ್ಕೂಲ್ಗೆ ಹೋಗ್ತಿದ್ಯಾ, ನೀನು ಜಾಣ ಮಗು, ಅಲ್ಲಿ ಟೀಚರ್ಸ್ ಎಲ್ಲ ನಿಂಗೆ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬಾ ಯಾವುದು ಪ್ರೆಷರ್ ಹಾಕಲ್ಲ, ಮಕ್ಕಳಿರ್ತಾರೆ

0: ನಿಂಗೆ ಆಟದ ವಾತಾವರಣ ಸಿಗುತ್ತೆ, ಆಮೇಲೆ ಅಲ್ಲೆಲ್ಲ ಆಟ ಸಾಮಾನುಗಳಿರುತ್ತೆ ಅಂತ ಆ ತರ ಸಕಾರಾತ್ಮಕವಾಗಿ ಮಕ್ಕಳಲ್ಲಿ ಶಾಲೆ ಬಗ್ಗೆ ವಾತಾವರಣ ಸೃಷ್ಟಿ ಮಾಡಿದ್ರೆ ಮಗು ನಿಧಾನವಾಗಿ ಹೋಗುತ್ತೆ, ಯಾವುದೇ ತೊಂದರೆಗಳನ್ನ ಅನುಭವಿಸುದಿಲ್ಲ.
1: ಈಗ ಡಾಕ್ಟರ್, ನಾವು ಸಾಮಾನ್ಯವಾಗಿ ಎಲ್ಲ ಪಾಲಕರಲ್ಲಿ ಏನ್ ನೋಡ್ತೀವಿ, ಮೊದಲನೇ ಕ್ಲಾಸಿಗೆ ಹಾಕ್ಬೇಕಾದಾಗ 5 ವರ್ಷ 10 ತಿಂಗಳ ಆಗಿರ್ಬೇಕು ಮಗುಗೆ ಅಂತ ಹೇಳ್ತೀವಿ. ಇದು ನಮ್ಮ ಕಾಯ್ದೆ ಪ್ರಕಾರನೂ ಸರಿಯಾಗಿದೆ. ಆದರೆ ಮುಂಚೆನೆ ಸ್ಕೂಲಲ್ಲಿ ಹೋಗಿ ಕೂತ್ಕೊಂಡು ಅಭ್ಯಾಸ ಇರಲಿ, ಒಂದು ಹೊಂದಾಣಿಕೆ ಗುಣ ಬರಲಿ ಅಂಥೇಳಿ ಮಕ್ಕಳು 3 ವರ್ಷ 3.5 ವರ್ಷ ಬಂದಾಗಲೇ ನಾವು ಪ್ಲೇ ಹೋಮಿಂಗ್ ಹಾಕ್ತೀವಿ, ಇದು ಸರಿನೋ ತಪ್ಪು?
0: ಅಂದರೆ ಆ ಸಮಯದಲ್ಲಿ ಅವರಿಗೆ ಶೈಕ್ಷಣಿಕವಾಗಿ ನಾವು ಒತ್ತಡ ಹಾಕಬಾರ್ದು. ಆ ಸಮಯದಲ್ಲಿ ಅವರಿಗೆ ನಲಿ ಕಲಿ ಆಗಿರಬೇಕು. ಅಂದರೆ ಆಟ ತುಂಬ ಮುಖ್ಯವಾಗಿರುತ್ತೆ, ಆಟದಿಂದನೂ ಮಕ್ಕಳು ಕಲಿತಾರೆ. ಆಮೇಲೆ ಹೇಗೆ ತೊಂದರೆಗಳನ್ನು ಬಗೆಹರಿಸ್ಕೊಳ್ಬೇಕು, ಸಹಪಾಠಿಗಳ ಜೊತೆ ಹೇಗೆ ಅಡ್ಜಸ್ಟ್ ಮಾಡಬೇಕು ಅದೆಲ್ಲ ಕಲಿತಾರೆ. ಒಂದು ವೇಳೆ ನಾವು ಆ ಅವಕಾಶನೇ ಕೊಡಲಿಲ್ಲ ಅಂತಂದರೆ ಅವರಿಗೆ ಒಮ್ಮೆ 6 ವರ್ಷಕ್ಕೆ ಬಂದಾಗ, 5 ವರ್ಷ 10 ತಿಂಗಳು ಬಂದಾಗ ತೊಂದರೆ ಆಗ್ತದೆ. ಅಂದರೆ 6 ವರ್ಷಕ್ಕೆ ಶೈಕ್ಷಣಿಕವಾಗಿ ಅವರಿಗೆ ಕಲಿಸ್ಬೋದು, 6 ವರ್ಷಕ್ಕಿಂತ ಕೆಳಗಡೆ ಅವರಿಗೆ ಆಟದ ಮೂಲಕನೇ ಅವರು ಕಲಿಕೆ ಏನಿರುತ್ತಲ್ಲ ಅದನ್ನು ಕಲಿಬೇಕಾಗ್ತದೆ.
1: ಅಂದರೆ ಯಾವುದಕ್ಕೂ ಒತ್ತಾಯವನ್ನು ಮಾಡಬಾರ್ದು, ಪ್ರೆಷರ್ ಮಾಡಬಾರ್ದು.

0: ಸಹಪಾಠಿಗಳ ಜೊತೆ ಹೇಗೆ ಅಡ್ಜಸ್ಟ್ ಮಾಡಬೇಕು ಅದೆಲ್ಲ ಕಲಿತಾರೆ. ಒಂದ್ ವೇಳೆ ನಾವು ಆ ಅವಕಾಶನೇ ಕೊಡ್ಲಿಲ್ಲ ಅಂತಂದ್ರೆ ಅವರಿಗೆ ಒಮ್ಮೆ 6 ವರ್ಷಕ್ಕೆ ಬಂದಾಗ, 5 ವರ್ಷ 10 ತಿಂಗಳು ಬಂದಾಗ ತೊಂದರೆ ಆಗ್ತದೆ. ಅಂದ್ರೆ 6 ವರ್ಷಕ್ಕೆ ಶೈಕ್ಷಣಿಕವಾಗಿ ಅವರಿಗೆ ಕಲಿಸಬಹುದು, 6 ವರ್ಷಕ್ಕಿಂತ ಕೆಳಗಡೆ ಅವರಿಗೆ ಆಟದ ಮೂಲಕನೇ ಅವರು ಕಲಿಕೆ ಏನಿರುತ್ತಲ್ಲ ಅದನ್ನ ಕಲಿಬೇಕಾಗ್ತದೆ.
1: ಅಂದ್ರೆ ಯಾವುದಕ್ಕೂ ಒತ್ತಾಯವನ್ನ ಮಾಡಬಾರದು, ಪ್ರೆಷರ್ ಮಾಡಬಾರದು, ಮಕ್ಕಳಿಗೆ ಆಡಾಡ್ತಾನೆ ನಾವು ಕಲಿಸ್ಕೊಡ್ಬೇಕು ಅಂತ ಹೇಳ್ತೀವಿ.
0: ಹೌದು, ಅಂದ್ರೆ ಶೈಕ್ಷಣಿಕ ಅಷ್ಟೇ ಅಲ್ಲ, ಅಂದ್ರೆ ಅವರು ಬೇರೆ ಬೇರೆ ವಿಧಗಳು ಕಲಿತಾರೆ ಆಟದಲ್ಲಿ. ಅಂದ್ರೆ ದೈಹಿಕವಾಗಿ ಬೆಳವಣಿಗೆ ಆಗುತ್ತೆ, ಮಾನಸಿಕವಾಗಿ ಬೆಳವಣಿಗೆ ಆಗುತ್ತೆ, ಆಮೇಲೆ ಅವರು ತೊಂದರೆಗಳು ಬಂದಾಗ ಹೇಗೆ ಬಗೆಹರಿಸ್ಕೋಬೇಕಂತೆಲ್ಲ ಕಲ್ತ್ಕೊಳ್ತಾರೆ. ಸಹಪಾಠಿಗಳ ಜೊತೆ ಹೇಗೆ ಮಿಂಗಲ್ ಆಗ್ಬೇಕು, ಅಡ್ಜಸ್ಟ್ ಆಗ್ಬೇಕು, ಅದನ್ನೆಲ್ಲ ಅವರು ಪ್ರೀ ಸ್ಕೂಲ್ ಅಲ್ಲಿ ಕಲ್ತ್ಕೊಳ್ತಾರೆ.
1: ಸೊ ಪ್ರೀ ಸ್ಕೂಲ್ಗೆ ಕಳಿಸೋದು ಕೂಡ ಮಕ್ಕಳ ಒಂದು ಶೈಕ್ಷಣಿಕ ದೃಷ್ಟಿಯಿಂದ ಒಳ್ಳೇದು ಅಂತ.
0: ಹೌದು,
1: ಆಯ್ತು. ಡಾಕ್ಟರ್ ಸುಜ್ಞಾನಿ ದೇವಿ ಪಾಟೀಲ್ ಅವರೇ, ತಾವು ಇಷ್ಟೊತ್ತಿನವರೆಗೂ ಮಗು ಶಾಲೆಗೆ ಹೋಗೋದಕ್ಕೆ ನಿರಾಕರಿಸಿದಾಗ ನಾವು ಯಾವ ರೀತಿಯಲ್ಲಿ ಮಗುವಿನ ಮನಸ್ಸನ್ನ ಗೆಲ್ಲಿಸಿ ಶಾಲೆ ಕಳಿಸಬೇಕು ಅನ್ನೋದ್ರ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ಇದುವರೆಗೂ ಶಾಲೆಗೆ ಒಲ್ಲೆ ಎನ್ನುವ ಮಗು ಈ ವಿಷಯವಾಗಿ ಡಾಕ್ಟರ್ ಸುಜ್ಞಾನಿ ದೇವಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್.

0: ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
2: ಮಗಳೇ,
3: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
2: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ಮಾ.
1: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
1: RBI ಹೇಳುತ್ತೆ
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಜಯತೀರ್ಥ ಮೇವುಂಡಿಯವರ ಗಾಯನ ರಾಗ್ ಕೇದಾರ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯತೀರ್ಥ ಮೇವುಂಡಿಯವರ ಗಾಯನ ಪ್ರಸಾರವಾಯಿತು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮತ್ತೊಮ್ಮೆ ಸೋಮವಾರದ ಬೆಳಕಿನ ಪ್ರಸಾರದಲ್ಲಿ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇರೋದು ನಿಮ್ಮ ರೇಡಿಯೋ ಸಖಿ ಅಖಿಲ. ಸಮಯ 10:05. ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಆಲಿಸುವಂತಹ ಕಾರ್ಯಕ್ರಮ ಇದು. ನಿನ್ನೆ ಭಾನುವಾರ ಇತ್ತು, ಇವತ್ತು ತಮ್ಮ ತಮ್ಮ ಕೆಲಸಕ್ಕೆ ಹೋಗುವವರು ಈಗಾಗಲೇ ತೆರಳಿರ್ತಾರೆ. ಹಾಗೆ ಗೃಹಿಣಿಯರು ತಮ್ಮ ತಮ್ಮ ಮನೆ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿರ್ತಾರೆ. ತಿಂಡಿ ಎಲ್ಲರದ್ದು ಆಗಿದೆ ಅಂತ ಭಾವಿಸ್ತೀನಿ. ಅಡುಗೆ ತಯಾರಿಯಲ್ಲಿರ್ತೀರಾ? ಟ್ಯೂನ್ ಮಾಡಿ ಕೇಳ್ತಾ ಇರಿ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿಬರ್ತಾ ಇದೆ ಸಿಂಹ ಜೋಡಿ ಚಿತ್ರದಿಂದ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿರುವಂತಹ ಈ ಗೀತೆ. ಈ ಚಿತ್ರ ತೆರೆಕಂಡದ್ದು 1980.

ಓಲ್ಡೀಸ್ ಗೋಲ್ಡ್ನಲ್ಲಿ 1980 ದಶಕದಲ್ಲಿ ತೆರೆಕಂಡಂತಹ ಹಳೆಯ ಸಮುದ್ರ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಿ ಕೇಳಿದರೆ. ಮುಂದಿನ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಗೆ ಧನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿತ್ರ ಮೂಗನಸೇಡು.

ಚನ್ನಶಂಕರ್ ಅವರ ಸಾಹಿತ್ಯ ಸಂಗೀತ ಚಕ್ರವರ್ತಿ. ವಿಷ್ಣುದಾದ ಅವರು ಬರೀ ಆಕ್ಷನ್ಗೆ ಮಾತ್ರ ಅಲ್ಲ, ಸಂಗೀತದಲ್ಲೂ ಕೂಡ ತನಿಯಾಗಿ ಸಯನಿಸಿಕೊಂಡಿದ್ರು ಅಲ್ವಾ? 80ರ ದಶಕದ ಪ್ರೀತಿ ಪ್ರೇಮಕ್ಕೆ ಒಂದು ಬೇರೆನೇ ತೂಕ ಇತ್ತು ಅಂತಲೇ ಹೇಳ್ಬೋದು. ಕಣ್ಣು ಕಣ್ಣುಗಳ ಮಾತು, ರೇಡಿಯೋದಲ್ಲಿ ಬರೋ ಹಾಡುಗಳ ಮುಖಾಂತರ ಪ್ರೀತಿ ವ್ಯಕ್ತಪಡಿಸುತ್ತಿದ್ದಂತಹ ಆ ದಿನಗಳೇ ಚಂದ. ಈಗ ಪ್ಲೇ ಆಗ್ತಿರೋ ಈ ಮಧುರ ಗೀತೆ ಕೇಳ್ತಾ ನಿಮ್ಮ ಆ ದಿನಗಳನ್ನ ನೆನಪಿಸ್ಕೊಳ್ಳಿ. ಶ್ರೀಮಾನ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವಂತಹ ಈ ಗೀತೆ.

ರಾಮ ಪರಶುರಾಮ ಚಿತ್ರದ ಗೀತೆಯನ್ನ ಆಲಿಸಿದಿರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದಂತಹ ಈ ಗೀತೆ.

0: ಇದ್ದರೆ ಅದು 10 ಬಾವಿಗಳಿಗೆ ಸಮಾನ. ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ. ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ. ಊರಲ್ಲೊಂದು ಮರವಿದ್ದರೆ ಅದು 10 ಮಕ್ಕಳಿಗೆ ಸಮಾನ.
1: ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬರ ಹೊಣೆ. ಗಿಡ ಮರ ಬೆಳೆಸಿ ಜೀವ ಸಂಕುಲ ಉಳಿಸಿ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಇಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈನ, ಪ್ರತಿ ಕಣವು ಸಮಾನ. ನಿರ್ಮ ಶುದ್ಧ ಉಪ್ಪು.
1: ನಿರ್ಮ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

ಸಮಯ 10:35 ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಿ. 1980ರ ದಶಕದಲ್ಲಿ ತೆರೆಕಂಡಂತಹ ಗೀತೆಗಳನ್ನ ಆಲಿಸ್ತಾ ಸಾಕ್ತಾ ಇದ್ದೇವೆ. ಕೇಳಿ ಕೆರಳಿದ ಸಿಂಹ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಇರುವಂತಹ ಈ ಗೀತೆ

ಓಲ್ಡ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಶ್ರಾವಣ ಬಂತು ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದ್ದಂತಹ ಗೀತೆ ಇದಾಗಿತ್ತು. ಪ್ರಸಾರವಾದಂತಹ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳನ್ನ ನೀವು ಕಳುಹಿಸಿಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಮುಂದಿನ ಗೀತೆ ಶ್ರೀಮಂತನ ಮಗಳು ಚಿತ್ರದಿಂದ ಎಸ್ ಜಾನಕಿ ಹಾಗೂ ಎಸ್ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ಜಿ ಕೆ ವೆಂಕಟೇಶ್.

ಮುಂದಿನ ಗೀತೆ ಊರಿಗೆ ಉಪಕಾರಿ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ ಸಂಗೀತ ಸತ್ಯಮವರದ್ದು.

ಗೀತೆ ಚೌದೇಶಂಕರ್ ಅವರ ಸಾಹಿತ್ಯ ಸಂಗೀತ ಎಂ ರಂಗಾರಾವ್ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಚಿತ್ರ ಸಮಯದ ಗೊಂಬೆ

ಒಂದು ಗಂಟೆಗಳ ಕಾಲ ಓಲ್ಡ್ ಈ ಸ್ಕೂಲ್ನಲ್ಲಿ 1980ರ ದಶಕದ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಸಂದೇಶಗಳಂತೂ ಪ್ರವಾಹೋಪಾದಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಎಲ್ಲ ಸಂದೇಶಗಳನ್ನು ಓದೋದು ಸಾಧ್ಯ ಇಲ್ಲ. ಎಲ್ಲರ ಸಂದೇಶಗಳು ಇದನ್ನೇ ಹೇಳುತ್ತೆ, ಓಲ್ಡ್ ಈ ಸ್ಕೂಲ್ನಲ್ಲಿ ಮೂಡಿಬಂದಂತಹ ಹಳೆಯ ಚಿತ್ರಗೀತೆಗಳು ಮನಸ್ಸಿಗೆ ಮುದವನ್ನು ನೀಡ್ತು.

ನಟಿ ಮಾಲಾಶ್ರೀ ಅವರ ಜನ್ಮದಿನ ಕೂಡ, ಹಾಗಾಗಿ ಅವರ ಚಿತ್ರದ ಒಂದು ಗೀತೆಯನ್ನ ಕೊನೆಯ ಗೀತೆಯಾಗಿ ಆಲಿಸೋಣ. ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು ಚಿಂದೇಶಂಕರ್ ಅವರ ಸಾಹಿತ್ಯ, ಸಂಗೀತ ಉಪೇಂದ್ರ ಕುಮಾರ್.

ಸಮಯ 10:57 ಸೋಮವಾರದ ಬೆಳಕಿನ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಸಖಿ ಅಖಿಲ. ಖುಷಿಯಾಗಿರಿ, ನಗ್ತಾ ಇರಿ. ಮತ್ತೊಂದು ಪ್ರಸಾರದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸರ್ಕಾರಿ ಇ ಮಾರುಕಟ್ಟೆ ಜೆಮ್ನ ಒಟ್ಟು ವಹಿವಾಟು ಮೌಲ್ಯ ಕಳೆದ ಒಂದು ದಶಕದಲ್ಲಿ 422 ಕೋಟಿ ರೂಪಾಯಿಗಳಿಂದ 1.55 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮಟ್ಟಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದು ತುಮಕೂರು ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದು ಬಳಿಕ ಸ್ಥಳೀಯ ಅಧಿಕಾರಿಗಳು ಹಾಗೂ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಇದೇ 15ರಂದು 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ನಿಮಿತ್ತ ಫ್ರೀಡಂ ಫೆಸ್ಟಿವಲ್ ಆಯೋಜಿತವಾಗಿದೆ. ಮಕ್ಕಳು ಹಾಗೂ ಪಾಲಕರಿಗೆ ವಿಶೇಷ ಮಾರ್ಗದರ್ಶಿತ ವಿಧಾನಸೌಧ ಪ್ರವಾಸ ಆಯೋಜಿಸಲಾಗಿದೆ. ನೌಕಾಪಡೆ ಸಿಬ್ಬಂದಿ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣಸ್ವಾಮಿನಾಥನ್ ಇಂದಿನಿಂದ ಮಾರಿಷಸ್ಗೆ 4 ದಿನಗಳ ಅಧಿಕೃತ ಭೇಟಿಯಲ್ಲಿದ್ದಾರೆ. ಮಾರಿಷಸ್ನೊಂದಿಗೆ ದ್ವಿಪಕ್ಷೀಯ ಕಡಲ ಸಹಕಾರ ಮತ್ತು ರಕ್ಷಣಾ ಸಂಬಂಧಗಳನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೇಶಪ್ರೇಮ ಮತ್ತು ರಾಷ್ಟೀಯ ಏಕತೆಯನ್ನು ಉತ್ತೇಜಿಸುವ ರಾಷ್ಟವ್ಯಾಪಿ ಅಭಿಯಾನದ ಭಾಗವಾಗಿ ನಾಗಾಲ್ಯಾಂಡ್ನ ಕೊಹಿಮಾದಲ್ಲಿಂದು ಭಾರತೀಯ ಜನತಾ ಪಾರ್ಟಿ ಹರ್ಘರ್ ತಿರಂಗ ಬೈಕ್ ರ್ಯಾಲಿಯನ್ನು ಆಯೋಜಿಸಿತ್ತು. ಹೊರ್ಮುಜ್ ಜಲಸಂಧಿ ಹಾಗೂ ಪರ್ಷಿಯನ್ ಕೊಲ್ಲಿಯ ಭದ್ರತೆ ಮತ್ತು ಸುಸ್ಥಿರ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶ ಹೊಂದಿರುವ ಕಾರ್ಯತಂತ್ರ ಕ್ರಿಯಾ ಯೋಜನೆಯ ಮೂಲ ವಿವರಗಳಿಗೆ ಇರಾನ್ ಸಂಸತ್ತು ಅನುಮೋದನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 19 ಅಂಕಗಳ ಇಳಿಕೆಯೊಂದಿಗೆ 78,479ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 5 ಅಂಕಗಳ ಇಳಿಕೆಯ ನಂತರ 24,567ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 8 ಪೈಸೆ ಇಳಿಕೆಯೊಂದಿಗೆ 95.25 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರಿಗೆಲ್ಲರಿಗೂ ಸೋಮವಾರದ ಮಧ್ಯಾಹ್ನದ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ. ಹೇಳ್ತಾ ಇರೋದು ನಿಮ್ಮ ಗೆಳತಿ ನಂದಿನಿ.

ಆತ್ಮೀಯ ಕೇಳಿದರೆ ಈ ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ಸೂಪರ್ ಹಿಟ್ ಹೊಸ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಮೂಡಿಬರಲಿದೆ ನಿಮಗಾಗಿ. ಆನಂತರ ಕಲಾಭಾರತಿ ಚದುರಂಗ ಚತುರ ನೋರ್ವನ ಕುರಿತಾಗಿ ಮಾತನಾಡೋಣ ಎಂದು ಕರೆಗೊಂದು ಹಾಡು 12:05. ಆನಂತರ ಇಮೇಲ್ ಹಾಗೂ ಪತ್ರಾಧಾರಿತ ಕಾರ್ಯಕ್ರಮ 1:20. 2:15 ಸ್ಪಂದನ ಇಮೇಲ್ ಮೂಲಕ ನೀವು ನಮ್ಮ ಕಾರ್ಯಕ್ರಮಗಳನ್ನು ಕೇಳಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿರ್ತೀರಲ್ಲ ಆ ಕುರಿತಾದ ಕಾರ್ಯಕ್ರಮ ಸ್ಪಂದನ. 2:40 ಚಿತ್ರತಾನ ಸಂಜೆ 4:00-5:00 ಸಮಯದಲ್ಲಿ ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ ಕಂಠದಾನ ಕಲಾವಿದರ ಕುರಿತಾಗಿ ನಾವು ಮಾತಾಡ್ತಾ ಸಾಗೋಣ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಇನ್ನೀಗ ಕೇಳಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹೊಸ ಹಾಡುಗಳು.

ಚಿತ್ರಕ್ಕಾಗಿ ಮನೋಜವಂ ಆತ್ರೇಯ ಅವರು ಹಾಡಿದ ವಿವಿ ಗೋಪಾಲ್ ಅವರ ಸಾಹಿತ್ಯ, ಪ್ರಬೋಧ್ ಶ್ಯಾಮ್ ಹಾಗೂ ಹೇಮಾದ್ರಿ ಶ್ರೀನಿವಾಸ್ ಅವರ ಸಂಗೀತ ಸಂಯೋಜನೆ ಇದ್ದ ಗೀತೆಯನ್ನ ಕೇಳಿದ್ರಿ. 11:10:25 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಣಿ ಟ್ಯೂನ್ ಮಾಡಿದ್ದೀರಾ.

ಶಶಿರಾಜ್ ಕವೂರ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ, ಬಿ ಅಬ್ಬಿ ಅವರು ಹಾಡಿದ್ದಾರೆ. ಕಲಾವಿದರ ಜೊತೆಗೆ ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಗೀತೆ ಇದು.

0: ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ನೋಡಿದವರು ಏನಂತಾರೆ ಈ ಚಿತ್ರದ ಗೀತೆ ಇದು. ಕೀರ್ತನ್ ಹೊಳ್ಳ, ಮಯೂರೇಶ್ ಮತ್ತು ಸಂಗಡಿಗರು ಜಯಂತ್ ಕಾಯ್ಕಿಣಿ ಅವರ ಗೀತೆಯನ್ನು ಹಾಡಿದ್ರು. ಮಯೂರೇಶ್ ಅಧಿಕಾರಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅದ್ದೂರಿ ಚಿತ್ರದ ಅದ್ದೂರಿಯಾದ ಗೀತೆ ಈಗ ಮೂಡಿ ಬರ್ತಾ ಇದೆ. ವಿ ಹರಿಕೃಷ್ಣ ಅವರ ಸಂಗೀತ, ಎಪಿ ಅರ್ಜುನ್ ಅವರ ಸಾಹಿತ್ಯ, ಗೀತೆಯನ್ನು ಹಾಡಿದ್ದಾರೆ ವಾಣಿ ಹರಿಕೃಷ್ಣ.

ಕೇಳುಗರೇ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿದ್ದೀರಾ. ಈ ಸಮಯ 11:31. ಇನ್ನೀಗ ಕಲಾಭಾರತಿ ಕಾರ್ಯಕ್ರಮ ನೀವು ಆಲಿಸುವ ಸಮಯ. ಚದುರಂಗ ಚತುರ ರಮೇಶ್ ಬಾಬು ಪ್ರಜ್ಞಾನಂದ, ಆರ್ ಪ್ರಜ್ಞಾನಂದ ಅವರ ಹುಟ್ಟಿದ ದಿನ ಇಂದು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರ ಸಾಧನೆಗಳತ್ತ ಸ್ವಲ್ಪ ನಾವು ಗಮನ ಹರಿಸೋಣ. ಅವರ ಪ್ರತಿಭೆಯನ್ನ ಗಮನಿಸುತ್ತಾ ಏನೆಲ್ಲ ಸಾಧನೆಗಳನ್ನ ಚದುರಂಗದಾಟದಲ್ಲಿ ಆ ಚಿಕ್ಕ ಪ್ರಾಯದವರು ಮಾಡಿದ್ದಾರೆ. ಪ್ರಜ್ಞಾನಂದ ಅಥವಾ ಪ್ರಗ್ ಅಂತಲೇ ತಮ್ಮ ಅಭಿಮಾನಿಗಳ ಪೈಕಿ ತುಂಬಾ ಹೆಸರುವಾಸಿಯಾದಂಥವರು ಪ್ರಜ್ಞಾನಂದ ಚದುರಂಗ ಚತುರ. ಇವರ ಕುರಿತಾಗಿ ಮಾತುಕತೆಯನ್ನು ಆಡ್ತಾ ಸಾಗೋಣ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

0: ಎಡದಿಂಗಳ ಬಾಲೆ ಚಿತ್ರಕ್ಕಾಗಿ ವಾಣಿ ಜಯರಾಮ್, ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ ಗುಣಸಿಂಗ್ ಅವರ ಸಂಗೀತ, ಎಸ್ಎಂ ಪಾಟೀಲ್ ಅವರ ಸಾಹಿತ್ಯವಿದ್ದ ಗೀತೆಯನ್ನು ಕೇಳಿದಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಭಾರತದ ಸ್ವಂತ ಆಟ, ಭಾರತದಲ್ಲಿ ಉದಯಿಸಿದ ಸ್ವಂತ ದೇಶೀಯ ಆಟ ಚದುರಂಗ, ಇದರಲ್ಲಿ ಚತುರ ನೆನೆಸಿಕೊಂಡಿದ್ದಾರೆ ಇಂದಿನ ದಿನಗಳಲ್ಲಿ ಆರ್ ಪ್ರಜ್ಞಾನಂದ ಅವರು. ಇದು ನಮ್ಮೆಲ್ಲರಿಗೂ ಭಾರತೀಯರಿಗೆ ಹೆಮ್ಮೆಯ ವಿಷಯ. ಅವರ ಜನ್ಮದಿನ ಇಂದು ಆಗಸ್ಟ್ 10. ಇವರು ಹುಟ್ಟಿದ್ದು ಆಗಸ್ಟ್ 10 2005. ಚೆನ್ನೈನಲ್ಲಿ ಜನಿಸಿದ ಪ್ರಜ್ಞಾನಂದ ಅವರು 2018 ಗ್ರ್ಯಾಂಡ್ ಮಾಸ್ಟರ್ ಬಿರುದು ಪಡೆದುಕೊಂಡರು. ಅಂಥ ಚತುರ ಆಟಗಾರ ತಮ್ಮ 13ನೇ ವಯಸ್ಸಿಗೆ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ ಅನ್ನು ಮುಡಿಗೇರಿಸಿಕೊಂಡಿದ್ದರು.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಚದುರಂಗ ಚತುರ ಆರ್ ಪ್ರಜ್ಞಾನಂದ ಅವರ ಜನ್ಮದಿನದ ಅಂಗವಾಗಿ ಅವರ ಸಾಧನೆಗಳತ್ತ ನಾವು ಸ್ವಲ್ಪ ಗಮನ ಹರಿಸ್ತಾ ಇದ್ದೇವೆ. ಚಿಕ್ಕ ವಯಸ್ಸಿಗೆ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಪ್ರಜ್ಞಾನಂದ ಅವರು. ಫಿಡೆ ರೇಟಿಂಗ್ ಪ್ರಕಾರ ಇವರದು 2750 ರ್ಯಾಂಕ್ ಇವರದಾಗಿದೆ. ಹಾಗೆ ಇವರು ವಿಶ್ವ ರ್ಯಾಂಕಿಂಗ್ನಲ್ಲಿ ನಂಬರ್ 12 ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು 2018 ಪಡ್ಕೊಂಡ್ರು ಇವರು. ಇವರ ಇನ್ನಷ್ಟು ಸಾಧನೆಗಳನ್ನು ನೋಡೋದಕ್ಕೂ ಮುಂಚೆ ಇವರ ಒಡಹುಟ್ಟಿದ ಅಕ್ಕ ವೈಶಾಲಿ ಕೂಡ ಚದುರಂಗ ಆಟದಲ್ಲಿ ಚತುರೆ ಅಂತ ಅನ್ನಿಸ್ಕೊಂಡಿದ್ದಾರೆ. ಹಾಗೆ ಈ ಅಕ್ಕ ತಮ್ಮ ಜೋಡಿ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ ಅನ್ನು ಪಡೆದ ಮೊದಲ ಅಕ್ಕ ತಮ್ಮ ಜೋಡಿ ಅಂತ ಕೂಡ ಅನ್ನಿಸ್ಕೊಂಡಿದ್ದಾರೆ. ಈ ವಿಷಯಕ್ಕೂ ಕೂಡ ಭಾರತೀಯರೆಲ್ಲರೂ ಹೆಮ್ಮೆ ಪಡಬೇಕಾದ ಸಂದರ್ಭ ಇದಾಗಿದೆ. ನಾವೆಲ್ಲರೂ ಮನಸಾರೆ ಪ್ರಜ್ಞಾನಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಮುಂದಿನ ಗೀತೆಯನ್ನ ಕೇಳಿ ಬರೋಣ.

ಟಿ ರವೀಶ್ ಅವರ ಸಂಗೀತ, ಅಜಯ್ ವೇದಾಂತಿ ಅವರ ಸಾಹಿತ್ಯವಿರುವ ಈ ಗೀತೆ, ಕಿಲಾಡಿಗಳು ಚಿತ್ರದ್ದು, ಅಭಿಜಿತ್ ಭಟ್, ರಿಷಿ ಕೇತು ಮತ್ತು ಸಂಗಡಿಗರು ಹಾಡಿದ್ದಾರೆ.

ಕೇಳ್ತಾ ಇದ್ದೀರಾ ಕಲಾಭಾರತಿ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಚದುರಂಗ ಚತುರ ಪ್ರಜ್ಞಾನಂದ ಅವರ ಜನ್ಮದಿನದ ಅಂಗವಾಗಿ ಇವತ್ತಿನ ವಿಶೇಷ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿಯಲ್ಲಿ ಆಗ್ಲೇ ಹೇಳಿದೆ, ಇವರ ಒಡ ಹುಟ್ಟಿದವರಾದ ಅಕ್ಕ ವೈಶಾಲಿ ಕೂಡ ಇವರಷ್ಟೇ ಚತುರೆ ಈ ಒಂದು ಆಟದಲ್ಲಿ ಅಂತ. ಚದುರಂಗ ಆಟದಲ್ಲಿ ನಾರ್ವೆ ಚೆಸ್ 2026 ಚಾಂಪಿಯನ್ಶಿಪ್ನಲ್ಲಿ ಈ ಟೂರ್ನಮೆಂಟ್ ಗೆದ್ದ ಮೊದಲ ಭಾರತೀಯ ಅಂತ ಅನಿಸ್ಕೊಂಡಿದ್ದಾರೆ ಪ್ರಜ್ಞಾನಂದ ಅವರು. ಅಲ್ಲಿ ವಿಶ್ವದ ನಂಬರ್ ಒನ್ ಗ್ರ್ಯಾಂಡ್ ಮಾಸ್ಟರ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಎರಡು ಬಾರಿ ಕ್ಲಾಸಿಕಲ್ ಆಟದಲ್ಲಿ ಸೋಲಿಸಿದ ಹೆಮ್ಮೆ ಇವರದು. ಹಾಗೆ 2025 ಫಿಡೆ ಸರ್ಕ್ಯೂಟ್, ಈ ಫಿಡೆ ಸರ್ಕ್ಯೂಟ್ ಅನ್ನೋದು, ಫಿಡೆ ಅನ್ನೋದು ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಅಂತ ಅರ್ಥ ಬರುತ್ತೆ. ಇದರಿಂದ ಕ್ಯಾಂಡಿಡೇಟ್ಸ್ ಟೂರ್ನಿಗೆ ಅರ್ಹತೆ ಪಡೆದಂತಹ ಒಂದು ಹಿರಿಮೆ ಪ್ರಜ್ಞಾನಂದ ಅವರದು. ಇದೇ ರೀತಿ 2024 ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾ ಚಿನ್ನದ ಪದಕವನ್ನು ಇವರು ಗೆದ್ದುಕೊಂಡಿದ್ದಾರೆ. 2023 ಚೆಸ್ ವಿಶ್ವಕಪ್ನಲ್ಲಿ ಫೈನಲ್ಗೆ ಹೋಗಿ ಎರಡನೇ ಸ್ಥಾನವನ್ನು ಇವರು ಅಲಂಕರಿಸಿದ್ರು. ಎಲ್ಲ ಸಾಧನೆಗಳನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಅತಿ ಚಿಕ್ಕ ವಯಸ್ಸಿಗೆ ಎಂಥ ಚತುರ ಈತ ಅಂತ ಅನಿಸುತ್ತೆ. ಚದುರಂಗದಾಟ ಆಡೋದು ಸುಲಭ ಅಲ್ಲ, ಆ ಚತುರತೆಯನ್ನ ಬೆಳೆಸಿಕೊಂಡಂತಹ ಪ್ರಜ್ಞಾನಂದ ಅವರು ಭಾರತದ ಹೆಮ್ಮೆ ಅಂತ ಹೇಳಬಹುದು.

ರಾಜಾ ಬೇಕೆ ರಾಣಿ ಬೇಕೆ ಆಟದಲ್ಲಿ ಗೆಲ್ಲಬೇಕೆ ಒಟ್ಟನ್ನು ಹಣೆಯ ಬರಹ ಎಲ್ಲ ಸೋಲಿಗಾಗಿ ಘೋಷಬೇಕೆ ಗೆಲುವಿಗಾಗಿ ಮೋಸಬೇಕೆ ಇಲ್ಲೆಲ್ಲ ಇವೇಶ ಆವೇಶ ಅಲ್ಲ ನಿನ್ನಾಟ ಜೋಕೆ ಜೋಕು ಚೆಲ್ಲಾಟ ಬೇಕೇ ಬೇಕು ಸಾಕು ಸಾಕು ಶೋ ಮಾಡು ಚಿಗಿ ಚಿಗಿ ಹಾಟ್ ಹಾಟ್

0: புனிசு புனிசு கண்ணு தனிசு தனிசு அத்தா இத்தா சுத்தாடு பேக பேக பேக ஆடு அட்டா ஆடு நீ ஆடு ஆடு ஆடி நோடு மகாராஜா ஹே ராணி ஏ ஜாதி ஓ ஜோக்கர் எதுரல்லி நீ காயிடு
1: ಇದಂತೂ ಒಂದು ರೀತಿ ಹಳೆಯ ಜನಪ್ರಿಯ ಗೀತೆ ಅಂತಲೇ ಹೇಳ್ಬಹುದು. ದ್ವಾರಕೀಶ್ ಅವರ ಅಭಿನಯದ ಚಿತ್ರ ಕುಳ್ಳ ಏಜೆಂಟ್ 000 ಈ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಹಾಡಿದ ಕ್ಲಾಸಿಕ್ ಸಾಂಗ್. ಚಿವಿದಿಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಹಳೆಯ ಹಾಡಾದರೂ ಇಂದಿಗೂ ಕೂಡ ಇದು ಒಂದು ರೀತಿ ಕೇಳುಗರನ್ನ ಹಿಡಿದುಕೊಳ್ಳುವಂತಹ ಒಂದು ಸಾಂಗ್ ಅಂತಲೇ ಹೇಳಬಹುದು. ಇನ್ನು ಪ್ರಜ್ಞಾನಂದ ಅವರ ಮುಂದಿನ ಏನು ಅತಿ ದೊಡ್ಡ ಇವೆಂಟ್ಗಳು ಏನೇನಿದೆ ಅಂತ ನೋಡೋದಾದ್ರೆ, ಆಗಸ್ಟ್ನಲ್ಲಿ ಅಂದ್ರೆ ಈ ದಿನದಿಂದಲೇ ಆಗಸ್ಟ್ 10 ರಿಂದ 20 ರವರೆಗೆ 2026 ಇದೇ ಇಸ್ವಿಯಲ್ಲಿ ಸೇಂಟ್ ಲೂಯಿಸ್ USAನಲ್ಲಿ ಕ್ಲಾಸಿಕಲ್ ಫಾರ್ಮ್ಯಾಟ್ನಲ್ಲಿ ಇವರು ಆಟವನ್ನು ಆಡಲಿದ್ದಾರೆ. ಅದೇ ರೀತಿ ಆಗಸ್ಟ್ ಇದೇ ತಿಂಗಳಲ್ಲಿ 22 ರಿಂದ 27 ರವರೆಗೆ ಮತ್ತೊಂದು ಫಾರ್ಮ್ಯಾಟ್ನಲ್ಲಿ GCT ಫೈನಲ್ಸ್ ಅನ್ನೋದನ್ನ ಇವರು ಆಡಲಿದ್ದಾರೆ. GCT ಅಂದ್ರೆ ಗ್ರ್ಯಾಂಡ್ ಚೆಸ್ ಟೂರ್ನಮೆಂಟ್ ರ್ಯಾಂಕಿಂಗ್ ಅಲ್ಲಿ 2ನೇ ಸ್ಥಾನದಲ್ಲಿದ್ದು 24.5 ಪಾಯಿಂಟ್ಗಳನ್ನ ಇವರು ಗಳಿಸಿಕೊಂಡಿದ್ದಾರೆ. ಇದೇ ರೀತಿ ಸೆಪ್ಟೆಂಬರ್ನಲ್ಲಿ ನವೆಂಬರ್ನಲ್ಲಿ ಇವರ ಅನೇಕ ಪ್ರಮುಖ ಟೂರ್ನಮೆಂಟ್ಗಳು ನಡೆಯಲಿದೆ. ಈ ಎಲ್ಲಾ ಟೂರ್ನಮೆಂಟ್ಗಳಲ್ಲೂ ಈ ಯುವ ಪ್ರತಿಭೆ ಭಾರತವನ್ನ ಪ್ರತಿನಿಧಿಸುವುದಲ್ಲದೆ ಬಹಳಷ್ಟು ಯಶಸ್ಸನ್ನ ಕಾಣಲಿ, ಅತ್ಯುತ್ತಮ ರ್ಯಾಂಕಿಂಗ್ ಪಡೆದು ಅದನ್ನ ಉಳಿಸಿಕೊಂಡು ಇನ್ನಷ್ಟು ಹೆಸರುವಾಸಿಯಾಗಲಿ ಅಂತ ಅವರ ಈ ಬರ್ತ್ಡೇ ದಿನ ಅವರಿಗೆ ಶುಭ ಹಾರೈಕೆಗಳೊಂದಿಗೆ, ಹುಟ್ಟುಹಬ್ಬದ ಶುಭಾಶಯಗಳ ಜೊತೆ ಜೊತೆಗೆ ಯಶಸ್ಸಿನ ಹಾರೈಕೆಗಳು ಎಲ್ಲ ಭಾರತೀಯರ ಪರವಾಗಿ, ಎಲ್ಲ ಕೇಳುಗರ ಪರವಾಗಿ, ನಮ್ಮ ವಿವಿಧ ಭಾರತೀಯ ಕೇಳುಗರ ಪರವಾಗಿ ಅವರಿಗೆ ತುಂಬು ಹೃದಯದಿಂದ ಹಾರೈಸೋಣ. ಎಲ್ಲ ಯಶಸ್ಸು ಪ್ರಜ್ಞಾನಂದ ಅವರಿಗೆ ದೊರಕಲಿ ಅಂತ ಹಾರೈಸ್ತಾ ಮುಂದಿನ ಗೀತೆಯನ್ನ ಕೇಳಿ ಆನಂದಿಸಿ. ಕಲಾಭಾರತಿ ಕಾರ್ಯಕ್ರಮ ಆರ್ ಪ್ರಜ್ಞಾನಂದ ಚತುರಂಗ ಚತುರನ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಭಾರತೀಯ ಹೆಮ್ಮೆ ಈತ, ಭಾರತಕ್ಕೆ ತುಂಬಾ ಗರ್ವದ ವಿಷಯ ಇವರು ಇಷ್ಟೆಲ್ಲ ಸಾಧನೆಯನ್ನ ಮಾಡಿರೋದು ಚದುರಂಗದ ಆಟದಲ್ಲಿ. ಅದು ಭಾರತದ ಆಟದಲ್ಲಿ, ಭಾರತದ ಮೂಲ ಈ ಆಟಕ್ಕೆ ಮೂಲ ನಮ್ಮ ದೇಶವೇ ಆಗಿದೆ. ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ಪ್ರತಿಭೆಗಳು, ಇಂಥ ಯುವ ಪ್ರತಿಭೆಗಳು ಮೂಡಲಿ ನಮ್ಮ ದೇಶದಲ್ಲಿ ಅಂತ ಹಾರೈಸ್ತಾ ಪ್ರಜ್ಞಾನಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಕೋರ್ತಾ ಮುಂದಿನ ಗೀತೆಯನ್ನ ಕೇಳಿ ಆನಂದಿಸಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯ ಆದಿವಾಸಿ ರಕ್ಷಣಾ ಪರಿಷತ್ ರಾಜ್ಯದ ಆದಿವಾಸಿ ಸಮುದಾಯಗಳ ಹಕ್ಕು, ಸಮಸ್ಯೆ ಹಾಗೂ ಅಭಿವೃದ್ದಿಯ ಅಗತ್ಯತೆಗಳ ಕುರಿತು ಹೋರಾಟ ಮತ್ತು ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೆಹರೂರ್ ಕ್ರೀಡಾಂಗಣದಲ್ಲಿ 32ನೇ ವಿಶ್ವ ಆದಿವಾಸಿ ದಿನಾಚರಣೆ ಹಾಗೂ ಆದಿವಾಸಿಗಳ ಕಲಾಮೇಳ ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದು ವಿಜಯನಗರ ಜಿಲ್ಲೆಯಾದ್ಯಂತ ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. 1 ರಿಂದ 19 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ನೀಡಿ ಜಂತುಹುಳು ನಿವಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಈ ಕುರಿತು ಜಿಲ್ಲಾ ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಜಂತುಹುಳಿನ ಮನುಷ್ಯನ ದೇಹದಲ್ಲಿ ಏನಾದ್ರೂ ಪ್ರವೇಶ ಮಾಡಿದಾಗ ಮಕ್ಕಳಲ್ಲಿ ಅಪೌಷ್ಟಿಕತೆ ಉಂಟಾಗುತ್ತೆ ಮತ್ತೆ ರಕ್ತಹೀನತೆ ಆಗುತ್ತೆ. ಇದರಿಂದ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆನೂ ಕುಂಠಿತವಾಗುತ್ತೆ. ಸಾಮಾನ್ಯವಾಗಿ ಜಂತುಹುಳಿನಿಂದ ನಾವು ನಿವಾರಣೆ ಆಗ್ಬೇಕಂದ್ರೆ ನಮ್ಮ ಮನೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಬಯಲಿನಲ್ಲಿ ಬಹಿರ್ದೆಸೆ ಮಾಡಬಾರದು. ಶೌಚಾಲಯನ ಬಳಸಬೇಕು. ಕೈಯನ್ನು ಶುಭ್ರವಾಗಿ ತೊಳೆದು ಊಟ ಮಾಡಬೇಕಾಗುತ್ತೆ. ಜೊತೆಗೆ ಎಲ್ಲ ತರಕಾರಿ ಹಣ್ಣುಗಳನ್ನು ಶುಭ್ರವಾಗಿ ನೀರಿನಿಂದ ತೊಳೆಯಬೇಕಾಗುತ್ತೆ. ಜೊತೆಗೆ ಕೈ ಬೆರಳಿನ ಉಗುರುಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಕೋಬೇಕಾಗುತ್ತೆ, ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ. ಬರಿಗಾಲಿನಲ್ಲಿ ನಡೆದಾಡಬಾರದು. ಇವನ್ನೆಲ್ಲ ಮುಂಜಾಗ್ರತಾ ಕ್ರಮಗಳ ಜೊತೆಗೆ ರಾಜ್ಯಾದ್ಯಂತ 1 ರಿಂದ 19 ವರ್ಷದ ಎಲ್ಲಾ ಮಕ್ಕಳಿಗೂ ಜಂತುಹುಳಿನ ನಿವಾರಣಾ ಅಲ್ಬೆಂಡಜೋಲ್ ಮಾತ್ರೆಯನ್ನು ಎಲ್ಲಾ ಶಾಲಾ ಅಂಗನವಾಡಿ ಮತ್ತು ಕಾಲೇಜುಗಳಲ್ಲಿ ಉಚಿತವಾಗಿ ನೀಡಲಾಗುತ್ತದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊಳ್ತೀನಿ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು, ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವು ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಮಾಲೂರು ಪಟ್ಟಣದಲ್ಲಿ ರಸ್ತೆ ಅಭಿವೃದ್ದಿ ಕಾರ್ಯ ಹಿನ್ನೆಲೆಯಲ್ಲಿ ಮಾಲೂರು ನಗರ ಸಂಚಾರ ಮಾರ್ಗ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿ ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವ ಹಿನ್ನೆಲೆ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವ ಸಾಧ್ಯತೆ ಇದೆ. ವಿಕಸಿತ ಭಾರತ್, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿವಿ ಜಿರಾಮ್ಜಿ ಯೋಜನೆಯಡಿ ಕೆಲಸ ನೀಡುವ ಮೂಲಕ ವಲಸೆಯನ್ನು ತಡೆಯಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳ್ಳಾರಿಯಲ್ಲಿ ತಮ್ಮ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿ ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಜೂನ್ ತಿಂಗಳಲ್ಲಿ ಶೇಕಡಾ 46ರಷ್ಟು ಮಾತ್ರ ಸಾಧನೆಯಾಗಿದೆ ಎಂದರು. ನಿರೀಕ್ಷಿತ ಮಟ್ಟ ತಲುಪದಿರುವ ಬಗ್ಗೆ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ 13,24,762 ಮಾನವ ದಿನಗಳ ಗುರಿ ಇದ್ದು, ಈವರೆಗೆ 5,56,860 ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಈ ಯೋಜನೆಯಡಿ ಜಿಲ್ಲೆಗೆ ಬಿಡುಗಡೆಯಾದ 8,659.57 ಲಕ್ಷ ರೂಪಾಯಿಗಳಲ್ಲಿ 4,522.27 ಲಕ್ಷ ರೂಪಾಯಿ ಬಳಕೆ ಮಾಡಲಾಗಿದೆ. ವಿಬಿ ಜಿರಾಮ್ಜಿ ಯೋಜನೆಯಡಿ ಕೂಲಿ ಮೊತ್ತವನ್ನು ಹೆಚ್ಚಳ ಮಾಡುವುದರ ಜೊತೆಗೆ ಮಾನವ ದಿನಗಳನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದ್ದು, ಜನರು ಕೆಲಸ ಅರಸಿ ಬೇರೆಡೆಗೆ ವಲಸೆ ಹೋಗದೆ ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ ಅಗ್ರಸ್ಥಾನ ನೀಡಲಾಗಿದೆ. ಗುರು ಕೇವಲ ವ್ಯಕ್ತಿಯಲ್ಲ, ವ್ಯಕ್ತಿಯಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡಿ ಅವರ ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿಯಾಗಿದ್ದಾರೆ ಎಂದು ಧಾರವಾಡ ಆಕಾಶವಾಣಿ ಕಾರ್ಯಕ್ರಮ ಅಧಿಕಾರಿ ಹಾಗೂ ಮುಖ್ಯಸ್ಥರಾದ ಕುಮಾರ್ ಅಗಡಿ ಹೇಳಿದ್ದಾರೆ. ಧಾರವಾಡದ ವರಕವಿ ಡಾ ದರಾಬೇಂದ್ರೆ ಭವನದಲ್ಲಿ ನಾವಿಕ ರಂಗಭೂಮಿ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾದ ಗುರು ನಮನ ಸಂಗೀತೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಧಕರು ಶ್ರದ್ದಾಭಕ್ತಿ ಹಾಗೂ ಸತತ ಪ್ರಯತ್ನದಿಂದ ಮಾತ್ರ ತಮ್ಮ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಲು ಸಾಧ್ಯ ಎಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ

ಹುಬ್ಬಳ್ಳಿ ಶಹರ ಉತ್ತರ ವಲಯದ ಸಹಾಯಕ ಪೊಲೀಸ್ ಆಯುಕ್ತರಾದ ಡಾ ಶಿವಾನಂದ ಚಲವಾದಿ ಮಾತನಾಡಿ, ಕಲಿಕೆಯಲ್ಲಿ ಗುರುವಿನ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಶಿಷ್ಯರಲ್ಲಿರುವ ಲೋಪದೋಷಗಳನ್ನು ತಿದ್ದುವ ಮೂಲಕ ಅವರು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಮುನ್ನಡೆಯಲು ಗುರುಗಳು ಕಾರಣೀಕರ್ತರಾಗಿರುತ್ತಾರೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲಾ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿರಿ. ನಂತರ ಭಾವಗೀತೆಯೊಂದನ್ನ ಕೇಳಲಿದ್ದೀರಿ. ಮೊದಲಿಗೆ ಋತುಬಂಧ ವಿಷಯ ಕುರಿತಂತೆ ಸಂದರ್ಶನವೊಂದನ್ನ ಕೇಳೋಣ. ಭಾಗವಹಿಸಿದ ತಜ್ಞರು ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿರುವ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಗೆಳತಿಯರಿಗೆಲ್ಲ ನಮಸ್ಕಾರ. ಸಾಮಾನ್ಯವಾಗಿ ಮಹಿಳೆಯ ಜೀವ ಅಂದ್ರೆ ಒಂದು ತೆರನಾದ ಹೆಕ್ಟಿಕ್ ಲೈಫ್ ಅಂತ ನಾವು ಹೇಳ್ತೀವಿ. ಬಾಲ್ಯದಿಂದ ಒಂದು ತರ, ಯೌವನದಲ್ಲಿ, ಮತ್ತೆ ವಿವಾಹದ ಮೊದಲು, ವಿವಾಹದ ನಂತರ, ಮಕ್ಕಳು ಆದ್ಮೇಲೆ, ಮಕ್ಕಳು ದೊಡ್ಡವರಾದ್ಮೇಲೆ, ಒಟ್ಟು ಒಂದು ತರ ಮಹಿಳೆ ಸದಾಕಾಲ ಬ್ಯುಸಿಯಾಗಿ ಕ್ರಿಯಾಶೀಲಳಾಗಿನೇ ಇರ್ತಾಳೆ. ಆದ್ರೆ ಈ ಮಹಿಳೆಯನ್ನ ಕಾಡುವಂತ ಸಮಸ್ಯೆಗಳು ಹಲವಾರಿರ್ತಾವ. ಚಿಕ್ಕವರಿದ್ದಾಗ ಒಂದು ತರ ಸಮಸ್ಯೆಗಳಿರ್ತಾವ, ಮತ್ತೆ ವಿವಾಹದ ನಂತರ ಕೆಲವು ಇರ್ತವೆ. ಮಧ್ಯ ವಯಸ್ಸಿನಲ್ಲಿ ಮಹಿಳೆ ಬಂದಾಗ ಅವಳನ್ನ ಕಾಡುವಂತ ಸಮಸ್ಯೆಗಳು ನೂರಾರು. ಆಗ ಅವಳ ಮಕ್ಕಳು ಒಂದ್ ಹಂತಕ್ಕ ದೊಡ್ಡವರಾಗಿರ್ತಾರೆ. ಇನ್ನೇನು ಮಕ್ಕಳೆಲ್ಲ ದೊಡ್ಡವರಾಗ್ಯಾರ, ನಾನು ಆರಾಮಾಗಿರ್ಬೇಕು ಅಂತಂದಾಗ ಅವಳು ದೈಹಿಕವಾಗಿ, ಮಾನಸಿಕವಾಗಿ ಒಂದು ತರ ಕೂಗುತ್ತಿರ್ತಾಳೆ. ಇದಕ್ಕೆ ಕಾರಣ ಏನು ಅಂತ ನಾವು ವಿಚಾರಿಸಿದಾಗ ಋತುಬಂಧ ಅನ್ನೋದು ಉತ್ತರ ಬರ್ತದೆ. ಏನಿದು ಋತುಬಂಧ? ಋತುಬಂಧ ಸಾಮಾನ್ಯವಾಗಿ ಮಹಿಳೆಗೆ ಯಾವ ವಯಸ್ಸಿನಲ್ಲಿ ಆಗ್ತದೆ, ಈ ಋತುಬಂಧ ಆಗುವಾಗ ಅವಳಲ್ಲಿ ಆಗುವ ದೈಹಿಕ ಮಾನಸಿಕ ಬದಲಾವಣೆಗಳು ಏನು, ಈ ಎಲ್ಲ ವಿಷಯಗಳನ್ನ ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸಹಜಾ ಕಿತ್ತೂರ್ ಅವರಿದ್ದಾರೆ. ಡಾಕ್ಟರ್ ಸಹಜಾ ಕಿತ್ತೂರ್ ಅವರು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಮಹಿಳೆಯರ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನ ಕಂಡುಕೊಟ್ಟಿದ್ದಾರೆ. ನಮಸ್ಕಾರ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, ಮಹಿಳೆ ಅಂದ ತಕ್ಷಣನೇ ನಮ್ಮ ಕಣ್ಣು ಮುಂದೆ ಚಿಕ್ಕ ಒಂದು ಹೆಣ್ಣು ಮಗುವಿನಿಂದ ಹಿಡಿದು ವಯೋವೃದ್ಧ ಮಹಿಳೆಯ ಚಿತ್ರ ಕಣ್ಮುಂದೆ ಬರ್ತದೆ. ಮಹಿಳೆ ಅವಳು ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಿರ್ತಾಳೆ. ಕೆಲವು ಮಹಿಳೆಯರು ಬೇಗ ಬಂದು ವೈದ್ಯನ ಭೇಟಿ ಆಗ್ತಾರೆ, ಕೆಲವರು ವಿಳಂಬ ಮಾಡಿಕೊಂಡು ತಾವು ತಾವೇ ಅನುಭವಿಸ್ತಿರ್ತಾರೆ. ಸಾಮಾನ್ಯವಾಗಿ ಮಹಿಳೆಗೆ ಈ ಋತು ಚಕ್ರ ಆರಂಭವಾದಾಗಿನಿಂದ ಋತುಬಂಧ ಆಗುವವರೇ ಅವಳು ಒಂದು ಕ್ರಿಯಾಶೀಲ ಮಹಿಳೆ ಆಗಿರ್ತಾಳೆ. ಋತುಬಂಧದ ಹಂತ ಬಂತು ಅಂತಂದಾಗ ಅವಳು ಸ್ವಲ್ಪ ಮಂಕಾಗ್ತಾಳೆ. ಈ ಋತುಬಂಧ ಅನ್ನೋದು ಯಾವಾಗ ಆರಂಭ ಆಗದೆ, ಯಾವ ವಯಸ್ಸಿನಲ್ಲಿ ಮಹಿಳೆಗೆ ಇದು ಶುರು ಆಗ್ತದೆ, ಇದರ ಲಕ್ಷಣಗಳು ಏನು ಅಂತ ಹೇಳ್ತೀರಿ?
2: ಈ ಋತುಬಂಧ ಅಂತ ನಾವು ಅದಕ್ಕೆ ಮೆನೋಪಾಸ್ ಅಂತೀವಿ. ಮೆನೋಪಾಸ್ ಐಡಿ ನಾವು 45 to 55 years ಅಂತ ಮುಂಚೆ ಅಂತಿದ್ವಿ. ಆಮೇಲೆ 40 to 45 ಆಗೋದು ಪೆರಿ ಮೆನೋಪಾಸ್. ಸೊ ಈ ಋತುಬಂಧದ ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ ಅದು 40 years ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ 40 to 45 years ನಾವು ಅದಕ್ಕೆ ಪೆರಿ ಮೆನೋಪಾಸ್ ಅಂತಿದ್ವಿ. 45 to 55 ವರೆಗೂ ಯಾವಾಗಾದ್ರೂ ಋತುಬಂಧ ಆಗ್ಬೋದು. ಇದಕ್ಕೆ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ. ಯಾವಾಗ ಬಂದ್ ಆಗತ್ತೆ, ಇದೇ ಟೈಮ್ನಲ್ಲಿ ಎಲ್ಲರಿಗೂ ಬಂದ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಈಗ ಹೇಗೆ ಮುಂಚೆ ಮಕ್ಕಳೆಲ್ಲ 13 to 14 ಋತು ಚಕ್ರ ಸ್ಟಾರ್ಟ್ ಆಗ್ತಾ ಇತ್ತು, ಬಟ್ ಈಗ ನಾವು ನೋಡ್ತೀವಿ 8 to 9 ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದೇ ತರ ಋತು ಬಂದು ಕೂಡ 45-46 years ಆದ್ಮೇಲೆ ಬಂದ್ ಆಗ್ತಾ ಇತ್ತು, ಬಟ್ ಈಗ ನಾವು ನೋಡ್ತೀವಿ ತುಂಬಾ ಜನ ಹೆಣ್ಮಕ್ಳಿಗೆ 40 to 41 years ಇದು ಸ್ಟಾಪ್ ಆಗುತ್ತೆ. ಯಾಕಂತಂದ್ರೆ ಇದು ತುಂಬಾ ಕಾರಣ ಇರುತ್ತೆ. ಒಂದು ಎನ್ವೈರನ್ಮೆಂಟ್ ಪೊಲ್ಯೂಷನ್, ಟಾಕ್ಸಿನ್ಸ್, ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಒಬೆಸಿಟಿ, ಇವೆಲ್ಲ ಸೇರ್ಬಿಟ್ಟು ಅರ್ಲಿ ಮೆನೋಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವಾಗ ಈ ತರ ಪ್ರಾಬ್ಲಮ್ಸ್, ಈಗ ಋತುಬಂಧ ಪ್ರಾಬ್ಲಮ್ಸ್ ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಡಿಪ್ರೆಷನ್ ಆಗೋದು, ಹಾಟ್ ಫ್ಲಷಸ್ ಆಗೋದು. ಆಮೇಲೆ ಹಾಟ್ ಫ್ಲಷಸ್ ಅಂದ್ರೆ ನೀವು ಎಲ್ಲರೂ

0: ಕೂತ್ಕೊಂಡಿರ್ತೀರಿ, ಸಡನ್ ಆಗಿ ನಿಮಗೆ ಬೆವರ ಆಗುತ್ತೆ, ತುಂಬಾ ಶೆಕೆ ಆಗುತ್ತೆ, ಸಡನ್ ಆಗುತ್ತೆ, ಆಮೇಲೆ ಇನ್ನೊಂದ್ ತಾಸಿನಲ್ಲಿ ಕಡಿಮೆ ಆಗ್ಬಿಡುತ್ತೆ. ಸೊ ಈ ತರ ನಿಮ್ಗೆ ಹಾಟ್ ಫ್ಲಶಸ್ ಬರ್ತಾ ಹೋಗುತ್ತೆ, ಪ್ಲಸ್ ಮೂಡ್ ಸ್ವಿಂಗ್ಸ್ ತುಂಬಾನೇ ಇರುತ್ತೆ, ಇರಿಟೇಷನ್ ಆಗುತ್ತೆ. ಇದೆಲ್ಲ ಯಾಕೆ ಆಗತ್ತೆ ಅಂದ್ರೆ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಏನ್ ಇರುತ್ತೆ ಅದು ಹೇಗೆ ಹೇಗೆ ನಮ್ಗೆ ಏಜ್ ಆಗತ್ತೆ ಆತರ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗತ್ತಾ ಹೋಗುತ್ತೆ. ಮತ್ತೆ ಈಸ್ಟ್ರೋಜನ್ ಹಾರ್ಮೋನ್ ಇಷ್ಟು ಎಲ್ಲಾ ಮಹಿಳೆಗೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾವು ಬರೀ ಯೂಟ್ರಸ್ ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಹಾರ್ಮೋನ್ ಅಲ್ಲ, ಇದು ನಮ್ ಬೋನ್ಸ್ ಹಿಡ್ಕೊಂಡು ನಮ್ ಸ್ಕಿನ್ ನಮ್ ಮೂಡು ಎಲ್ಲಾನು ಮ್ಯಾನೇಜ್ ಮಾಡುತ್ತೆ, ಇದು ಇಂಪಾರ್ಟೆಂಟ್ ಈಸ್ಟ್ರೋಜನ್ ಹಾರ್ಮೋನ್. ಸೊ ಯಾವಾಗ ಈ ತರ ಈಸ್ಟ್ರೋಜನ್ ಹಾರ್ಮೋನ್ ನಮ್ ಬ್ಲಡ್ ನಲ್ಲಿ ಡ್ರಾಪ್ ಆಗ್ತಾ ಹೋಗುತ್ತೆ ನಮ್ ಈ ತರ ಎಲ್ಲ ಸಿಂಪ್ಟಮ್ಸ್ ಬರುತ್ತೆ. ಮತ್ತೆ ಎಲ್ಲರಿಗೂ ಇದೇ ತರ ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವರಿಗೆ ವ್ಯಾಸೋಮೋಟರ್ ಸಿಂಪ್ಟಮ್ಸ್ ಅಂದ್ರೆ ಹಾಟ್ ಫ್ಲಶಸ್, ಸ್ವೆಟ್ಟಿಂಗು ಜಾಸ್ತಿ ಇರುತ್ತೆ, ಇನ್ ಕೆಲವರಿಗೆ ಏನೂ ಗೊತ್ತಾಗೋದಿಲ್ಲ. ಈಗ ಜಸ್ಟ್ ಲೈಕ್ ನಾವು ಹೇಗೆ ಪೇನ್ ಥ್ರೆಶ್ ಹೋಲ್ಡ್ ಅಂತೀರಿ, ಒಬ್ಬರಿಗೆ ಸ್ವಲ್ಪ ಪೇನ್ ಆದ್ರೂ ತುಂಬಾ ಪೇನ್ ಆಗುತ್ತೆ, ಕೆಲವರಿಗೆ ಎಷ್ಟು ಪೇನ್ ಇದ್ರೂ ಪೇನ್ ಅನ್ಸೋದೇ ಇಲ್ಲ. ಸೊ ಅದೇ ತರ ಈ ಮೆನೋಪಾಸಲ್ ಸಿಂಪ್ಟಮ್ಸ್ ಕೂಡ ಆಗಿರುತ್ತೆ. ಸೊ ಕೆಲವರಿಗೆ ತುಂಬಾನೇ ಎಕ್ಸಾಗ್ರೇಟೆಡ್ ಆಗುತ್ತೆ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ, ತುಂಬಾ ಮೂಡ್ ಸ್ವಿಂಗ್ಸ್ ಇರುತ್ತೆ, ಹಾಟ್ ಫ್ಲಶಸ್ ಇರುತ್ತೆ, ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸ್ ಇರುತ್ತೆ, ಇನ್ ಕೆಲವರಿಗೆ ಸ್ಮೂತ್ ಆಗಿ ಹೋಗುತ್ತೆ. ನಾವು ಎಲ್ಲಾ ಹೆಣ್ಮಕ್ಳಿಗೆ ಹೇಳೋದು ಏನ್ ಇಷ್ಟಪಡ್ತೀವಿ ಅಂತಂದ್ರೆ, ನಿಮ್ಗೆ ಯಾವಾಗ ಈ ತರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ, ಸೊ ಇಲ್ಲ ಇದು ಎಲ್ಲರಂದ್ರೆ ಪೀರಿಯಡ್ಸ್ ಹೋಗೋ ಟೈಮ್ ನಾರ್ಮಲ್, ತುಂಬಾ ಹೆವಿ ಬ್ಲೀಡಿಂಗ್, ಮೆನ್ಸ್ಟ್ರಲ್ ಅಬ್ನಾರ್ಮಲಿಟೀಸ್ ಬರುತ್ತೆ, ಅದನ್ನ ನೀವು ಇಗ್ನೋರ್ ಮಾಡಕ್ ಹೋಗ್ಬಾರ್ದು. ಬೇಗ ಹೋಗ್ಬಿಟ್ಟು ಯಾವ ಲೆವೆಲ್ ನಿಮ್ಗೆ ಏನ್ ಪ್ರಾಬ್ಲಮ್, ಪ್ರತಿ ಸತಿ ಋತು ಬಂದನೇ ಇದಿರೋದಿಲ್ಲ, ರೀಸನ್ ಇರೋದಿಲ್ಲ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ಗೆ, ಬೇರೆ ಪ್ರಾಬ್ಲಮ್ ಕೂಡ ಇರ್ಬೋದು. ಸೊ ಅದನ್ನ ಕಂಡು ಹಿಡ್ಕೊಂಡು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ತಗೋದೇ ತುಂಬಾ ಇಂಪಾರ್ಟೆಂಟ್.
1: ಈಗ ಡಾಕ್ಟರ್ ತಾವು ಹೇಳಿದ್ರಿ ಮಾತಾಡ್ತಾನೆ, ಒಬ್ಬ ಮಹಿಳೆಗೆ 45 ಒಂದು 55 ವಯಸ್ಸಿನಲ್ಲಿ ಯಾವಾಗ ಬೇಕಾವಾಗೂ ಆಗಬಹುದು ಅಂತ, ಕೆಲವು ಮಹಿಳೆಯರಲ್ಲಿ ಬೇಗ ಆಗ್ತದೆ, ಬೇಗ ಆಗುದು ಒಳ್ಳೆಯ ಸೂಚನೆನೋ ಹೇಗೆ?
0: ಇಲ್ಲ, ಈಗ ಬೇಗ ಆಗುದು ಸೂಚನೆ ಇಲ್ಲ, ಯಾಕಂತ ನಮ್ಗೆ ಗೊತ್ತು, ಒಂದ್ ಸತಿ ಮೆನೋಪಾಸ್ ಆಯ್ತು ಅಂತಂದ್ರೆ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಯ್ತು ಅಂದ್ರೆ ನಮ್ದು ಬೋನ್ಸ್ ಮಸಲ್ಸ್ ಎಲ್ಲ ವೀಕ್ ಆಗತ್ತೆ, ಯಾಕಂದ್ರೆ ಇಷ್ಟ ದಿನ ಏನಿತ್ತು ಈಸ್ಟ್ರೋಜನ್ ಒಂಥರ ಸಪೋರ್ಟ್ ಸಿಸ್ಟಮ್ ಇದ್ದಂಗಿತ್ತು. ಸೊ ಬೋನ್ಸ್ ನ ಸ್ಟ್ರಾಂಗ್ ಇರ್ತಿತ್ತು, ಮಸಲ್ಸ್ ನ ಸ್ಟ್ರಾಂಗ್ ಇರ್ತಿತ್ತು, ಸ್ಕಿನ್ ಅನ್ನ ತುಂಬಾ ಗ್ಲೋ ಆಗಿರ್ತಿತ್ತು. ಸೊ ಒಂದ್ ಈ ತರ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆದ ತಕ್ಷಣ ಈಸಿಲಿ ಕಂಡುಬರುತ್ತೆ, ಸ್ಕಿನ್ ಸ್ಯಾಗ್ ಆಗುತ್ತೆ, ವ್ರಿಂಕಲ್ಸ್ ಬರುತ್ತೆ, ಆಮೇಲೆ ಡ್ರೈನೆಸ್ ಆಗುತ್ತೆ, ಆಮೇಲೆ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಆಗುತ್ತೆ. ಎಲ್ಲ ಸಿಸ್ಟಮ್ ನ ಎಫೆಕ್ಟ್ ಮಾಡಿಬಿಟ್ಟು ಯಾವ ಪ್ರಾಬ್ಲಮ್ಸ್ ಕೂಡ ಅದು ಸ್ವಲ್ಪ ಎಕ್ಸಾಗ್ರೇಟ್ ಆಗಿಬಿಡುತ್ತೆ. ಸೊ ನಾವು ಆದಷ್ಟು ನಾವು ಏನಂತೀವಿ, ಋತುಚಕ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೇಟ್ ಆದ್ರೆ ತುಂಬಾ ಒಳ್ಳೇದು. ಮುಂಚೆ ಏನಾದ್ರೂ ಗರ್ಭಕೋಶನಲ್ ಪ್ರಾಬ್ಲಮ್ ಇದ್ರೆ ಓವರೀಸ್ ಕೂಡ ತೆಗಿತಾ ಇದ್ರು, ಬಟ್ ಈಗ ನಾವು ಎಷ್ಟು ಇದಕ್ ಬಂದಿದೆ ನಮ್ಗೆ ಕಿ ಏನಿದ್ರು ಯೂಟ್ರಸ್ ನಷ್ಟ ತೆಗಿಬೇಕು, ಓವರೀಸ್ ನ ರಿಟೈನ್ ಮಾಡ್ಬೇಕು. ಯಾಕಂದ್ರೆ ನಾವು ಓವರೀಸ್ ರಿಟೈನ್ ಮಾಡಿದ್ರೆ ಈಸ್ಟ್ರೋಜನ್ ಹಾರ್ಮೋನ್ ಆಕ್ಷನ್ ಇರುತ್ತೆ, ಅದ್ರ ಎಫೆಕ್ಟ್ ಇರುತ್ತೆ, ಮತ್ ಬೇಗ ಋತು ಬಂದ್ ಆಗೋ ಪ್ರಾಬ್ಲಮ್ಸ್ ಇರೋದಿಲ್ಲ.
1: ಆಮೇಲೆ ಬೇಗ ಋತು ಬಂದ ಆಗುದು ಏನು ಅಷ್ಟೊಂದು ಆರೋಗ್ಯಕರ ಸೂಚನೆ
0: ಅಲ್ಲ.
1: ಈಗ ತಾವು ಮಾತಾಡ್ತಾ ಇದರ ಲಕ್ಷಣಗಳನ್ನ ಹೇಳಿದ್ರಿ, ಇದರ ಜೊತೆಗೆ ಮಹಿಳೆ ಮಾನಸಿಕವಾಗಿಯೂ ಕೂಡ ಕುಗ್ಗುತ್ತಾಳೆ, ಅಂದ್ರೆ ಒಂದು ತರ ಮಾತ್ ಬೇಡ ಕತೆ ಬೇಡ ಅಂತವರ ಮೌನ ವಹಿಸ್ಕೊಳ್ಳೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಆಮೇಲೆ ಸಿಟ್ಟು ಬೇಗ ಬರೋದು, ಖಿನ್ನತೆಗೆ ಒಳಗಾಗೋದು, ಇದೆಲ್ಲ ಇರ್ತದೆ. ಇದಕ್ಕೂ ಈಸ್ಟ್ರೋಜನ್ ಹಾರ್ಮೋನೇ ಕಾರಣ ಅಂತೀರಾ?
0: ಹೌದು, ಇದೇನಿರುತ್ತೆ ಈಸ್ಟ್ರೋಜನ್ ಜೊತೆ ಅವಳು ಇರೋ ಫ್ಯಾಮಿಲಿ ಮೆಂಬರ್ಸ್, ಅವಳು ಸಪೋರ್ಟ್ ಸಿಸ್ಟಮ್ ಹೇಗಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್. ನಮ್ಗೆಲ್ಲ ಗೊತ್ತು ಡಿಪ್ರೆಷನ್ ಕಾಮನ್ ಇರುತ್ತೆ, ಮೂಡ್ ಸ್ವಿಂಗ್ಸ್. ಮೂಡ್ ಸ್ವಿಂಗ್ಸ್ ಅಂದ್ರೆ ಒಂದ್ ಮಿನಿಟ್ ನಲ್ಲಿ ತುಂಬಾ ಖುಷಿಯಿಂದ ಇರುತ್ತೆ, ಎಲ್ಲ ಎಕ್ಸೆಪ್ಟ್ ಮಾಡಿ, ಇನ್ನೊಂದ್ ಮಿನಿಟ್ ನಲ್ಲಿ ಸಿಟ್ ಇರುತ್ತೆ. ಅದೇ ಆತರ ಮಾಡಿದಾಗ ಮನೆಯಲ್ಲಿ ಏನಾಗುತ್ತೆ, ಎಲ್ಲ ಮಕ್ಕಳಾಗ್ಲಿ ಹಸ್ಬೆಂಡ್ ಆಗ್ಲಿ ಅವ್ರು ಸಪೋರ್ಟ್ ಮಾಡದೇ ಇದ್ರೆ ಅದು ಇನ್ನೂ ಜಾಸ್ತಿ ಎಗ್ರವೇಟ್ ಆಗುತ್ತೆ. ಸೊ ಅದು ಸ್ವಲ್ಪ ಇಂದ ಸ್ಟಾರ್ಟ್ ಆಗಿರೋದು ಮುಗಿಯೋವರೆಗೂ ತುಂಬಾನೇ ಓವರ್ ಬ್ಲೋ ಔಟ್ ಆಗಿರುತ್ತೆ. ಸೊ ಅದಕ್ಕಿಂತ ಅದಕ್ಕೆ ನಾವೆಲ್ಲ ಹೇಳುವುದೇನು, ವಿ ಹ್ಯಾವ್ ಟು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಾವು ಕೌನ್ಸಿಲ್ ಮಾಡ್ಬೇಕು, ಈ ತರ ಮೆನೋಪಾಸ್ ಇದ್ರೆ ಸ್ವಲ್ಪ ನೀವು ತಾಳ್ಮೆಯಿಂದ ಬಿಹೇವ್ ಮಾಡ್ಬೇಕು, ಅವ್ರ ಹೆಲ್ಪ್ ಮಾಡ್ಬೇಕು, ಅವ್ರಿಗೆ ಯಾವತ್ತು ಫೀಲ್ ಮಾಡ್ಕೋಬೇಕು ಕಿ ಇಲ್ಲ ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿದೆ. ಸೊ ಅಲ್ಲಿ ಏನಾಗುತ್ತೆ, ಅದು ಫಿಸಲ್ ಔಟ್ ಆಗ್ಬಿಡುತ್ತೆ. ಇಲ್ಲಾದ್ರೆ ಇಲ್ಲ ನೀವು ಹೀಗೆ ಮಾಡ್ತೀರಾ, ನಿಮ್ ತಲೆ ಕೆಟ್ಟಿದ್ಯಾ ಅಂತಂದ್ರೆ ಅದು ಯಾರಿಗಾದ್ರೂ ಇನ್ನೂ ಜಾಸ್ತಿ ಇದಾಗ್ಬಿಟ್ಟು ಜಾಸ್ತಿ ಇದಾಗುತ್ತೆ. ಸೊ ಅದಕ್ಕೆ ಕೌನ್ಸಿಲಿಂಗ್ ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್, ಮಕ್ಕಳು, ಡಾಟರ್ ಇನ್ ಲಾಸ್, ಹಸ್ಬೆಂಡ್, ಅವರಿಂದ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ದಟ್ ಇಸ್ ಮೋರ್ ಇಂಪಾರ್ಟೆಂಟ್.
1: ಮತ್ತೆ ಈಗ ಋತುಬದ್ಧವಾದ ನಂತರ ಮಹಿಳೆಯ ಜೀವನ ಶೈಲಿ ಹೇಗಿರ್ಬೇಕು?
0: ಇದು ತುಂಬಾ ಇಂಪಾರ್ಟೆಂಟ್, ಯಾಕಂತಂದ್ರೆ ಈಗ ನಮ್ ನಿಧಾನವಾಗಿ ಎಲ್ಲ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಮಣ್ಕಾಲ್ ನೋವು ಬರುತ್ತೆ. ಯಾಕಂದ್ರೆ ಇದಕ್ ನಾವು ಏನಂತೀವಿ, ಓಸ್ಟೋಪೊರೋಸಿಸ್ ಅಂತೀವಿ. ಸೊ ಇದು ಓಸ್ಟೋಪೊರೋಸಿಸ್ ತುಂಬಾ ಕಾಮನ್ ಮೆನೋಪಾಸ್ ಲೇಡೀಸ್ ನಲ್ಲಿ. ಸೊ ನೀವು ಅಯ್ಯೋ ನಮ್ಗೆ ವಯಸ್ಸಾಯ್ತು ನೋವಾಯ್ತು ಅಂತಂದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಬೇಗ ಪ್ರಾಬ್ಲಮ್ ಆಗುತ್ತೆ. ಬಟ್ ನೀವು ಎಷ್ಟು ಫಿಸಿಕಲಿ ಫಿಟ್ ಇರ್ತೀರಾ, ಎಷ್ಟು ನೀವು ಎಕ್ಸಸೈಸ್ ಮಾಡ್ತೀರಾ, ಈ ಸ್ಮಾಲ್ ಜಾಯಿಂಟ್ಸ್ ಆಯ್ತು, ಬಿಗ್ ಲಾರ್ಜ್ ಜಾಯಿಂಟ್ಸ್, ನೀವು ಎಷ್ಟು ಅದಕ್ಕೆ ಆಕ್ಟಿವ್ ಇರ್ತೀರಾ, ಅಷ್ಟು ನಿಮಗೆ ಬೋನ್ ಲಾಸ್ ಕಡಿಮೆ ಇರುತ್ತೆ. ಅದಕ್ಕೆ ನಾವು

0: ಮುಂಚೆಲ್ಲ ನಾವು ನೋಡ್ತಿದ್ವಿ ನಮ್ಮ ಅಜ್ಜೆ ಕಾಲದಲ್ಲ, ಅವ್ರು ಯಾರು ಹಾಗೆ ಕೊಡ್ತಿದ್ದಾರೆ ಸೌತೆ ಬೀಜ ಏನಾದ್ರು ಮಾಡ್ತಾ ಇದ್ರು, ಅವ್ರ ಕೈ ಸ್ಮಾಲ್ ಜಾಯಿಂಟ್ಸ್ ಕೈ ಜಾಯಿಂಟ್ಸ್ ಅವ್ರಿ ಏನಾದ್ರು ಕೆಲಸ ಮಾಡ್ತಾ ಇರ್ತಿದ್ರು. ಅದಕ್ಕೋಸ್ಕರ ಎಂದೂ ಅವ್ರಿಗೆ ಸ್ಟಿಫ್ನೆಸ್ ಆಗ್ಲಿ ಆತರ ಏನು ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಯಾಕಂತಂದ್ರೆ ಅವ್ರ ಕೆಲಸ ಆಯ್ತು ಅಂತಂದ್ರೆ ಮಾತಾಡ್ತಾ ಮಾತಾಡ್ತಾ ಬತ್ತಿ ಮಾಡೋದಾಗ್ಲಿ ಅಥವಾ ಸೌತಿ ಬೀಜ ಮಾಡೋದಾಗ್ಲಿ ಶಾವ್ಗೆ ಮಾಡೋದಾಗ್ಲಿ. ಬಟ್ ಈಗ ನೋಡಿ ನಾವು ಆತರ ಎಲ್ಲ ಈಗ ಬಟನ್ ಇದೆ, ಬಿಕಾಸ್ ಇನ್ಕ್ಲೂಡಿಂಗ್ ನಾವು ಕೂಡ ನಮ್ಗೆ ಯಾವ್ದು ಈಸಿ ಆಗುತ್ತೆ ಅದ್ ನೋಡ್ತೀವಿ. ಅದರಿಂದ ಏನಾಗುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ಬರುತ್ತೆ. ನಾನು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಮಾಡಿದ್ವಿ ಅಂದ್ರೆ ನೀ ಪೇನ್ಸ್ ಬರುತ್ತೆ. ಸೊ ಇದೆಲ್ಲ ನಮ್ ಫಿಸಿಕಲ್ ಇನ್ಆಕ್ಟಿವಿಟಿಗೆ ಅದು ಬೇಗ ಎಗ್ರವೇಟ್ ಆಗುತ್ತೆ, ಬೇಗ ಬೋನ್ ಲಾಸ್ ಆಗುತ್ತೆ, ಮಸಲ್ ವೀಕ್ ಆಗುತ್ತೆ. ಅದ್ ಆಗೋದ್ರಿಂದ ತುಂಬಾ ನಿಮ್ದು ಮಾರ್ಬಿಡಿಟಿನೇ ಜಾಸ್ತಿ ಆಗ್ಬಿಡುತ್ತೆ, ಡೇ ಟು ಡೇ ಲೈಫ್ನೇ ಬೇಜಾರಾಗತ್ತೆ, ಅಲ್ಲಿಂದ ಅಲ್ಲಿ ಹೋಗೋದ್ ಬೇಡ ಅನ್ಸುತ್ತೆ. ಬಟ್ ಇದೇ ನೀವು ಆಯ್ತು ಮೆನೋಪೋಸ್ ಆಯ್ತು ಇನ್ನ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಇರಬೇಕು, ಯಾಕಂದ್ರೆ ಅಟ್ ದ ಎಂಡ್ ದ ಡೇ ಏಜ್ ಇಸ್ ಜಸ್ಟ್ ಅ ನಂಬರ್. ಸೊ ನಮ್ ಮೆಂಟಲ್ ಏನ್ ಹೀಗ್ ಮಾಡ್ಕೋಬೇಕು, ಒಂದ್ ಸ್ಟೇಟ್ ಹೇಗ್ ಮಾಡ್ಕೋಬೇಕು ಅಂದ್ರೆ ಅದ್ರ ಪಾಡಿಗೆ ಅದ್ ಆಗ್ತಾ ಇರುತ್ತೆ. ಬಟ್ ಅದಕ್ಕೋಸ್ಕರ ಎಕ್ಸಸೈಸ್ ಆಗ್ಲಿ ಒಳ್ಳೆ ಆಹಾರ ಆಗ್ಲಿ ಅದನ್ನ ಸ್ಟಾಪ್ ಮಾಡಬಾರ್ದು. ನಾವು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಾ ಪೇಷಂಟ್ಸ್ ಹೇಳುವುದೇನಂದ್ರೆ, ಇನ್ನು ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ನಾವು ಎಲ್ಲರಿಗೂ ಕೊಡೋದಿಲ್ಲ, ಯಾಕಂದ್ರೆ ಅದ್ರ ಜೊತೆ ಬೇರೆ ಹಾರ್ಟ್ ಪ್ರಾಬ್ಲಮ್ಸ್ ಕಾಂಪ್ಲಿಕೇಶನ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಸೊ ನಾವು ಈಗ ಫೈಟೋ ಈಸ್ಟ್ರೋಜನ್ಸ್ ಅಂತೀವಿ, ಅಂದ್ರೆ ಈಸ್ಟ್ರೋಜನ್ ತರ ಇರೋ ಪದಾರ್ಥ, ಅದು ಯಾವ ಡಯಟ್ ನಲ್ಲಿ ಇರುತ್ತೆ, ಈಗ ಮೊಳಕೆ ಕಾಳು ರಾಗಿ, ಸೊ ಈ ತರ ಎಲ್ಲ ಫೈಟೋ ಈಸ್ಟ್ರೋಜನ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೆಲ್ಲ ಹೆಣ್ಮಕ್ಳು ಹೇಳೋದೇನಂದ್ರೆ, ಅಟ್ ಲೀಸ್ಟ್ ಡೈಲಿ ಒನ್ ಸರ್ವಿಂಗ್ ಆಫ್ ರಾಗಿ ತಗೋರಿ, ಸೋಯಾಬೀನ್ ತಗೋರಿ, ಸ್ಪ್ರೌಟ್ಸ್ ತಗೋರಿ, ಇವೆಲ್ಲ ಈಸ್ಟ್ರೋಜನ್ ರಿಚ್ ಫೈಟೋ ಈಸ್ಟ್ರೋಜನ್ ರಿಚ್ ಫುಡ್. ಸೊ ಇವನು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಎಷ್ಟು ಪ್ಲಸ್ ನಿಮ್ ಫಿಸಿಕಲ್ ಆಕ್ಟಿವಿಟಿ, ಆಮೇಲೆ ನಿಮ್ ಮೈಂಡ್ ನ ನೀವು ಆಕ್ಟಿವ್ ಇರೋದ್ರಿಂದ ಇದೆಲ್ಲ ನಿಮ್ ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ನಿಮ್ ಹಾಟ್ ಫ್ಲಶಸ್ ಆಗ್ಲಿ ಮೂಡ್ ಸ್ವಿಂಗ್ಸ್ ಆಗ್ಲಿ ಅಷ್ಟೊಂದು ನಿಮಗೆ ಎಫೆಕ್ಟಿವ್ ಅನ್ಸೋದಿಲ್ಲ.
1: ಅಂದ್ರೆ ಅವಾಗ ಅವಳು ಸೇವಿಸುವ ಆಹಾರ ಕೂಡ ಬಹಳ ಮುಖ್ಯ ಆಗ್ತದೆ ಅಂತ.
0: ಹೌದು,
1: ಅದ್ರ ಜೊತೆಗೆ ದೈಹಿಕ ಚಟುವಟಿಕೆಯಲ್ಲಿ ಕೂಡ ಅವಳು ಒಂದ್ ಸ್ವಲ್ಪ ಏನಾದ್ರೂ ವಾಕಿಂಗ್ ಆ ತರದ್ದು ಮಾಡ್ಕೊಂಡಿರ್ಬೇಕು.
0: ಇನ್ನೊಂದು ತುಂಬಾ ಕಾಮನ್ ಕಂಪ್ಲೇಂಟ್ ಪರ್ಸನಲ್ ಬರೋದಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಯಾಕಂದ್ರೆ ನಮ್ಗೆ ಗೊತ್ತು ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಅಲ್ಲಿ ಕೂಡ ಇದಾಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಏನ್ ಹೇಳ್ತೀವಿ, ಅದಕ್ಕೋಸ್ಕರ ಲೋಕಲ್ ಈಸ್ಟ್ರೋಜನ್ ಕ್ರೀಮ್ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗುತ್ತೆ, ಈಚಿಂಗ್ ಕಡಿಮೆ ಆಗುತ್ತೆ, ಆಮೇಲೆ ಇನ್ಡೈರೆಕ್ಟ್ಲಿ ನಮ್ದು ಫ್ಲೋರಾ ಸ್ವಲ್ಪ ಅದು ಕೂಡ ಚೇಂಜ್ ಆಗ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಇಲ್ಲಾದ್ರೆ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಮೆಜಾರಿಟಿ ವುಮನ್ ಅಂದ್ರೆ ಫುಲ್ ಅವ್ರಕ್ಕೊಂಥರ ಡ್ರೈನೆಸ್ ಅನ್ಸೋದು, ಈಚಿಂಗ್ ಅನ್ಸೋದು, ಆಮೇಲೆ ಯೂರಿನರಿ ಟ್ರ್ಯಾಕ್ಟ್ ಫ್ರೀಕ್ವೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರುವುದು, ಇವೆಲ್ಲ ಏನಾಗುತ್ತೆ ಆಚೆ ಕಂಡು ಬರೋದಿಲ್ಲ, ಬಟ್ ಒಳಗಡೆ ಅವಳು ಲೇಡಿಗೆ ಗೊತ್ತು ಅವಳು ಎಷ್ಟು ಅದಕ್ಕೋಸ್ಕರ ಸಫರ್ ಆಗ್ತಾ ಇದ್ದಾಳೆ ಅಂತ.
1: ಹಂಗಾಗಿ ಅವಳು ಅನುಭವಿಸ್ತಾನೇ ಇರ್ತಾಳೆ ಬಿಟ್ರೆ ವೈದ್ಯರ ಹತ್ರ ತೋರಿಸ್ಕೊಳ್ಳೋದಿಲ್ಲ, ಒಂದು ಸಂಕೋಚ ಸ್ವಭಾವ ಕೂಡ ಅವಳಿಗೆ ಇರ್ತದೆ. ಈ ಸಂಕೋಚ ಸ್ವಭಾವವನ್ನ ಅವಳು ಇಟ್ಕೊಳ್ಬಾರ್ದು, ವೈದ್ಯರ ಹತ್ರ ಹೋಗಿ ತೋರಿಸ್ಕೊಂಡಾಗ ಒಂದ್ ಪರಿಹಾರ ಸಿಗ್ತದೆ ಅಂತ ಹೇಳ್ತೀರಿ.
0: ಹೌದು.
1: ಈಗ ಡಾಕ್ಟರ್ ಇನ್ನೊಂದು ಹೇಳಿದ್ರಿ ನೀವು, ಈ ಜಾಯಿಂಟ್ಸ್ ಪೇನ್ ಇವೆಲ್ಲ ಶುರು ಆಗ್ಬಿಡ್ತಾವೆ ಮಹಿಳೆಗೆ ಅಂತ, ಇದ್ರ ಜೊತೆಗೆ ಅವಳಿಗೆ ವಯಸ್ಸು ಆಗ್ತಾ ಆಗ್ತಾನೆ ಒಂದು ಇಮ್ಯುನಿಟಿನೂ ಕಡಿಮೆ ಆಗ್ತದೆ. ಈ ಮಯದಲ್ಲಿ ಅವಳಿಗೆ ನೀವು ಕ್ಯಾಲ್ಸಿಯಂ ತಗೊಳ್ಬೇಕು, ಆಮೇಲೆ ಫುಡ್ ಸಪ್ಲಿಮೆಂಟರಿ ಇರುವಂತ ಟ್ಯಾಬ್ಲೆಟ್ಸ್ ತಗೊಳ್ಬೇಕು ಅಂತ ಹೇಳ್ತಾರೆ, ಇದರ ಅಗತ್ಯತೆ ಇದೆ ಅಂತ ಹೇಳ್ತೀರಾ?
0: ಹೌದು, ಯಾಕಂದ್ರೆ ಎಲ್ಲರೂ ಏನಾಗುತ್ತೆ ಎಲ್ಲಾರ್ದು ಡಯಟ್ ಒಂದೇ ತರ ಇರೋದಿಲ್ಲ. ಆಮೇಲೆ ನಾವು ಬ್ಯಾಲೆನ್ಸ್ಡ್ ಡಯಟ್ ತುಂಬಾ ಕಡಿಮೆ ಜನ ತಗೋತಾ ಇರ್ತೀವಿ, ಮತ್ ನಮ್ದು ಇದ್ರಲ್ಲಿ ಏನಾಗುತ್ತೆ ನಾವು ಹೇಗೆ ಏಜ್ ಆಗುತ್ತೆ ಪ್ರೋಟೀನ್ ಇಂಟೇಕ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ನಾವು ಪ್ರೋಟೀನ್ ಇಂಟೇಕ್ ಇನ್ಕ್ರೀಸ್ ಮಾಡ್ಲಿಲ್ಲ ಅಂತಂದ್ರೆ ಮಸಲ್ ಲಾಸ್ ಆಗುತ್ತೆ. ಸೊ ಒಮ್ಮೆ ಮಸಲ್ ಲಾಸ್ ಆಯ್ತು ಅಂತಂದ್ರೆ ನಿಮ್ ಜಾಯಿಂಟ್ಸ್ ಗೆ ಫಂಕ್ಷನ್ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ಪ್ರೋಟೀನ್ ಇಂಟೇಕ್ ಯಾವತ್ತೂ ಜಾಸ್ತಿ ಇರಬೇಕು. ಈಗ ಪ್ರೋಟೀನ್ ಇಂಟೇಕ್ ನಾವು ಹೇಗೆ ಜಾಸ್ತಿ ಮಾಡಬಹುದು, ಈಗ ನಾನ್ ವೆಜಿಟೇರಿಯನ್ಸ್ ಇದ್ರೆ ಅಂದ್ರೆ ಎಗ್ ಚಿಕನ್ ಮಟನ್ ತಿನ್ಬಹುದು, ಬಟ್ ವೆಜಿಟೇರಿಯನ್ಸ್ ಗೆ ಎಲ್ಲರೂ ಅಂತಾರೆ ಪ್ರೋಟೀನ್ ನಮ್ಗೆ ಆಪ್ಷನ್ ಕಡಿಮೆ ಇದಿಲ್ಲ, ಬಟ್ ಅದು ತಪ್ಪು. ವೆಜಿಟೇರಿಯನ್ಸ್ ಗೆ ನಮ್ಗೆ ಜಾಸ್ತಿ ಪ್ರೋಟೀನ್ಸ್ ಇದಿರುತ್ತೆ, ಯಾಕಂತಂದ್ರೆ ನಾವು ಎಲ್ಲಾ ಕಾಳು ಇದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ, ಪ್ಲಸ್ ನಾವು ಏನಂತೀವಿ ಅದೇ ಕಡಲೆ ಕಾಳಲ್ಲಿ ನೀವು ಪೌಡರ್ ತಗೊಳ್ಳಿ, ಆಮೇಲೆ ಎಳ್ಳು ಎಳ್ಳು ಕಾಳಲ್ಲಿ, ಆಮೇಲೆ ಈಗ ಎಷ್ಟು ತೊಗೊಂಡ್ ಬರ್ದಿದ್ರು ಎಲ್ಲ ಹೈ ಪ್ರೋಟೀನ್. ಕಡೆಗೆ ನಾವು ಏನಾದ್ರೂ ಚಂಕ್ ಈಗೆಲ್ಲ ನಾವು ಈಗ ಅಡಿಗೆನಲ್ಲ ಅಥವಾ ಹಿಟ್ನಲ್ಲ ಅಥವಾ ಸೋಯಾ ತುಂಬಾ ಯೂಸ್ ಮಾಡ್ತೀವಿ, ಸೋಯಾ ಆಯ್ತು ಪನ್ನೀರ್ ಆಯ್ತು, ಮನೆಯಲ್ಲೇ ನೀವು ಪನ್ನೀರ್ ಮಾಡಬಹುದು. ಯಾಕಂದ್ರೆ ಎಲ್ಲರೂ ಈಗ ಇತ್ತೀಚೆಗೆ ತುಂಬಾ ಅಡಲ್ಟ್ರೇಟೆಡ್ ಹಾಲು ಎಲ್ಲ ಇದೆ ಅಂತಂದ್ರೆ ನೀವು ಮನೆಯಲ್ಲೇನೆ ಮಸತಿಟ್ಟು ಪನ್ನೀರ್ ಮಾಡಬಹುದು. ಸೊ ಪ್ರೋಟೀನ್ ಇಂಟೇಕ್ ನ ನಾವು ಜಾಸ್ತಿ ಮಾಡಬೇಕು. ಸೊ ನಾವು ಏನಂತೀವಿ ಒಂದ್ ಮೂರ್ ಮೀಲ್ ನಾವು ತಗೊಂಡ್ರೆ ಒಂದ್ ಮೀಲ್ ಮಾತ್ರ ಯಾವತ್ತೂ ಪ್ರೋಟೀನ್ ಹೈ ಪ್ರೋಟೀನ್ ಡಯಟ್ ಇರಬೇಕು, ಅದ್ರ ಜೊತೆ ಕ್ಯಾಲ್ಸಿಯಂ ತಗೋಬೇಕು. ಈಗ ಎಲ್ಲರಿಗೂ ಸರ್ಟನ್ ಏಜ್ ಆದ್ಮೇಲೆ ಮಿಲ್ಕ್ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇರೋದಿಲ್ಲ, ಕೆಲವರಿಗೆ ಇನ್ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಸೊ ಅದ್ರ ಬದಲಿ ಕರ್ಡ್ಸ್ ಆಲ್ಸೋ ಇಸ್ ಅ ವೆರಿ ಗುಡ್ ಆಪ್ಷನ್ ಇನ್ಸ್ಟೆಡ್ ಆಫ್ ಮಿಲ್ಕ್. ಆಮೇಲೆ ಕ್ಯಾಲ್ಸಿಯಂ ರಿಚ್ ಫುಡ್ಸ್, ಆಮೇಲೆ ಕಂಪಲ್ಸರಿ ಎಳೆ ಬಿಸಿಲಿನಲ್ಲಿ ಒಂದು ಹಾಫ್ ಎನ್ ಅವರ್ ಆದ್ರೂ ಹೋಗಿ ಬರಬೇಕು. ಅದ್ರ ಜೊತೆ ಆದ್ರೂ ನಿಮ್ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಇತ್ತು ಅಂದ್ರೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೇ ಇತ್ತು.

0: ಅಂದ್ರೆ ಈಗ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ಸ್ ಆಗ್ತದೆ ಅನ್ನೋ ಒಂದು ಭ್ರಮೆ ಕೂಡ ಜನರಲ್ಲಿ ಇದೆ. ಹಾಗಾಗಿ ಅವರು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅನ್ನು ತಗೊಳ್ಳಿಕ್ಕೂ ಕೂಡ ಸ್ವಲ್ಪ ಹಿಂದೇಟ್ ಹಾಕ್ತಾ ಇರ್ತಾರೆ.
1: ಇಲ್ಲ, ಇದು ಹೇಗಿರುತ್ತೆ ಅಂದ್ರೆ ಎಲ್ಲರಿಗೂ 100 ಜನ ತಗೊಂಡು ಕ್ಯಾಲ್ಸಿಯಂ ತಗೊಂಡು ಎಲ್ಲರಿಗೂ ಕ್ಯಾಲ್ಸಿಯಂ ಸ್ಟೋನ್ಸ್ ಆಗುತ್ತೆ ಅಂತ ಇರೋದಿಲ್ಲ. ಕೆಲವರಿಗೆ ಪ್ರೊಪೆನ್ಸಿಟಿ ಇರುತ್ತೆ, ಕೆಲವರು ಕ್ಯಾಲ್ಸಿಯಂ ಸ್ಟೋನ್ಸ್ ಆಗ್ಬೋದು, ಕೆಲವರು ಫಾಸ್ಟ್ ಸ್ಟೋನ್ಸ್ ಆಗುತ್ತೆ. ನೀವು ಒಂದ್ಸತಿ ಕ್ಯಾಲ್ಸಿಯಂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತೇ ಆಗೇ ಆಗುತ್ತೆ ಆತರ. ನೆಕ್ಸ್ಟ್ ಸ್ಟೋನ್ಸ್ ಏನಿರುತ್ತೆ, ಪೇನ್ ಸಡನ್ ಆಗಿ ಪೇನ್ ಅಬ್ಡಾಮನ್ ಬರುತ್ತೆ, ಒಂದು ಅಲ್ಟ್ರಾಸೌಂಡ್ ಬಂತು ಅಂತಂದ್ರೆ ಗೊತ್ತಾರೆ. ಬಟ್ ಪರ್ಸೆಂಟೇಜ್ ತುಂಬಾ ಕಡಿಮೆ. ಎಲ್ಲರೂ ಹಾಗೆ ಹೆದರ್ತಾರೆ, ಅಯ್ಯೋ ಕ್ಯಾಲ್ಸಿಯಂ ಸ್ಟೋನ್ ಆಗ್ಬೋದು, ಕ್ಯಾಲ್ಸಿಯಂ ಸ್ಟೋನ್ ಆಗ್ಬೋದು. ಬಟ್ ಆತರ ಏನಿಲ್ಲ, ನಮ್ ರುಟೀನ್ ವಾಟ್ ಎವರ್ ನಮ್ಗೆ ಏನ್ ಸಪ್ಲಿಮೆಂಟ್ ಬೇಕು, ಕ್ಯಾಲ್ಸಿಯಂ ಮತ್ತು ವಿಟಮಿನ್ D3 ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ತಗೋಬೇಕು.
0: ಅಂದ್ರೆ ಈ ಋತುಬಂಧ ಆಗೋದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ಇದು ಅನಿವಾರ್ಯವಾದದ್ದು. ಇದನ್ನ ನಾವು ಮೊದಲೇ ಎಕ್ಸೆಪ್ಟ್ ಮಾಡ್ಕೊಂಡು ಬಿಡ್ಬೇಕು. ಅಂದ್ರೆ ನನಗೆ ಇಷ್ಟೇ ಸಾಕ್ತಾ ಬಂತು ಅಂದ್ರೆ ನಾನೀಗ ಋತುಬಂಧದ ಹಂತದಲ್ಲಿದ್ದೀನಿ ಅಂತ ಅವಳು ಮಾನಸಿಕವಾಗಿ ಸಿದ್ಧಳಾದಾಗ ಅವಳಿಗೆ ಕಾಡುವಂತ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗಬಹುದೇನೋ ಅನಿಸ್ತದೆ.
1: ಆಮೇಲೆ ಇನ್ನೊಂದ್ ಏನು ಅಂತಂದ್ರೆ, ಮುಂಚೆ ಋತುಬಂಧ ಆದ್ಮೇಲೆ ಬಹಳ ಅಂದ್ರೆ 5 ವರ್ಷ ಅಥವಾ 10 ವರ್ಷ ಜೀವನ ಇದಿರ್ತಿತ್ತು. ಬಟ್ ಈಗ ನಮ್ಗೆ ಎಲ್ಲರಿಗೂ ಗೊತ್ತು, ಈಗ ನಮ್ದು ಎಲ್ಲರದು ಏಜ್ ಅವರೇಜ್ ಲೈಫ್ ಸ್ಪ್ಯಾನೇ ಜಾಸ್ತಿ ಆಗಿರಿದೆ. ಸೊ ಅವ್ರು 35, 40, 45 ಇಯರ್ಸ್ ಋತು ಬಂದ ಆಯ್ತು ಅಂದ್ರೆ ಅವ್ರು ಇನ್ನೂ 1/2 ವಯಸ್ಸು ಇರುತ್ತೆ. ಸೊ ಅದಕ್ಕೋಸ್ಕರ ಆ ಟೈಮ್ ನಲ್ಲಿ ಅವ್ರು ಆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ವಯಸ್ಸಾದಾಗ ಎಲ್ಲಾನು ಟೈಮ್ ಹೋಗಿದೆ ಗೊತ್ತಲ್ಲ, ಬಟ್ ಒಮ್ಮೆ ವಯಸ್ಸಾದ್ಮೇಲೆ ನೀವು ಎಷ್ಟು ಆಕ್ಟಿವ್ ಇರ್ತೀರಿ, ನೀವು ಎಷ್ಟು ನಿಮ್ ಕೆಲಸ ನೀವು ಮಾಡ್ಕೋ ತರ ಇಂಡಿಪೆಂಡೆಂಟ್ ಇರ್ತೀರಿ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಟ್ ಲೀಸ್ಟ್ ನಿಮ್ ಒಮ್ಮೆ ಮೆನೋಪಾಸ್ ಆದ್ಮೇಲೆ ನಿಮ್ 20-30 ಇಯರ್ಸ್ ಇರುತ್ತೆ ಸ್ಪೆಂಡ್ ಮಾಡಕ್ಕೆ. ಸೊ ಅದನ್ನ ವಿಚಾರ ಮಾಡ್ಕೊಂಡ್ಬಿಟ್ಟೇನೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗದಾಗೆ ಫಿಸಿಕಲಿ ಆಕ್ಟಿವ್ ಇರೋದು ತುಂಬಾ ಇಂಪಾರ್ಟೆಂಟ್.
0: ಜೊತೆಗೆ ಮನೆ ಜನರ ಒಂದು ಸಪೋರ್ಟ್, ಅವರ ಒಂದು ಸಹಾಯ ಸಹಕಾರ ಕೂಡ ಈ ಒಂದು ಹಂತದಲ್ಲಿ ಬಹಳ ಮುಖ್ಯ,
1: ತುಂಬಾ ಮುಖ್ಯ. ಅದು ಒಂದ್ ಸಪೋರ್ಟ್ ಇತ್ತು ಅಂತಂದ್ರೆ ಸೈಕಾಲಜಿಕಲಿ ಯಾವ ಉಮನ್ಗೂ ಈ ತರ ಸಪೋರ್ಟ್ ಸಿಕ್ರು ಅಂತಂದ್ರೆ ಅವಳು ಅರ್ಧಕ್ಕಿಂತ ಜಾಸ್ತಿ ಪ್ರಾಬ್ಲಮ್ಸ್ ಮರ್ತ್ ಹೋಗ್ಬಿಡ್ತಾಳೆ ಅವಳು. ಅದು ಆ ಮೆನೋಪಾಸ್ ಫೇಸ್ ಅರೌಂಡ್ 2-5 ಇಯರ್ಸ್ ಏನತ್ತೆ ಈಸಿ ಆಗಿ ಹ್ಯಾಂಡಲ್ ಮಾಡಬಹುದು.
0: ಈಗ ಈ ಹಾಟ್ ಫ್ಲಷಸ್ ಇದೆಲ್ಲ ಆಗ್ತದೆ ಅಂತ ಹೇಳಿದ್ರಿ ಅಲ್ಲ, ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ, ಔಷಧಿ ಟ್ಯಾಬ್ಲೆಟ್?
1: ನಮ್ಗೆ ಫೈಟೋಇಸ್ಟ್ರೋಜನ್ ಸಪ್ಲಿಮೆಂಟ್ಸ್ ಇರುತ್ತೆ, ನಮ್ಗೆ ನಾವು ಪೇಷಂಟ್ಸ್ ಕೊಡ್ತೀವಿ, ತುಂಬಾ ಜನ ಎಫೆಕ್ಟ್ ಹೆಲ್ಪ್ ಆಗುತ್ತೆ. ಇನ್ ಕೆಲವರ ಜನಗೆ ಡಿಪೆಂಡ್ಸ್ ಅವ್ರು ಎಷ್ಟು ಲೆವೆಲ್ ಇರುತ್ತೆ ಅಂತ. ಕೆಲವರಿಗೆ ಕಂಟಿನ್ಯೂಸ್ ಇರುತ್ತೆ 2-3 ಇಯರ್ಸ್, 4 ಇಯರ್ಸ್ ಕಡಿಮೆ. ಇನ್ ಕೆಲವರಿಗೆ ಏನತ್ತೆ 1 ಇಯರ್ ತುಂಬಾ ಆಗ್ಬಿಟ್ಟು ಆಮೇಲೆ ಡ್ರಾಸ್ಟಿಕ್ ಫಾಲ್ ಆಗುತ್ತೆ. ಸೊ ಅವ್ರಿಗೆ ಹೇಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ.
0: ಅಂದ್ರೆ ಇದಕ್ಕೂ ಕೂಡ
1: ಇದಕ್ಕೂ ಟ್ರೀಟ್ಮೆಂಟ್ ಇದೆ,
0: ಯಾಕೆಂದ್ರೆ ಕೆಲವೊಂದು ಮಹಿಳೆಯರು ತುಂಬಾ ಈ ಸಮಸ್ಯೆಯಿಂದ ಒದ್ದಾಡ್ತಿರ್ತಾರೆ.
1: ಹೌದು,
0: ಇದಕ್ಕಿದ್ದಾಗೆ 4 ಜನರ ಮಧ್ಯೆ ಕುತ್ಕೊಂಡಾಗ ಅವ್ರಿಗೆ ತುಂಬಾ ಸ್ವೆಟಿಂಗ್ ಆಗಕ್ಕೆ ಶುರು ಆಗ್ತದಲ್ಲ.
1: ಅದಕ್ಕೂ ಹಾಟ್ ಫ್ಲಷಸ್ಗೂ ಟ್ರೀಟ್ಮೆಂಟ್ ಇದೆ, ಈ ಡ್ರೈನೆಸ್ ದಿಂದ, ಈಚಿಂಗ್ ಇಂದ, ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇಂದ. ಸೊ ಇದೆಲ್ಲ ಈ ತರ ರಿಪೀಟೆಡ್ ಆಗದಂಗೆ ನೋಡಕ್ಕೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ.
0: ಅಂದ್ರೆ ಏನು ಸಮಸ್ಯೆ ಆದ್ರೂ ಮಹಿಳೆ ಸಂಕೋಚ ಪಡೆದೇನೆ ವೈದ್ಯರ ಹತ್ರ ಹೋಗಿ ತೋರಿಸಿಕೊಂಡಾಗ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ತಾವ್ ಹೇಳ್ತಾರೆ. ಧನ್ಯವಾದಗಳು ಡಾಕ್ಟರ್ ಸಹಜಾಕಿತ್ ಅವರೇ. ಸಾಕಷ್ಟು ಈ ಮೆನೋಪಾಸ್ ಅಥವಾ ಋತುಬಂಧ ಇದರ ಬಗ್ಗೆ ನಮ್ಮ ಮಹಿಳೆಗೆ ತಾವು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ನಮಸ್ಕಾರ.
1: ನಮಸ್ಕಾರ ಮೇಡಮ್, ಥ್ಯಾಂಕ್ ಯು.
2: ಋತುಬಂಧ ಈ ವಿಷಯ ಕುರಿತಂತೆ ಇದುವರೆಗೂ ಸ್ತ್ರೀರೋಗ ಹಾಗೂ ಪ್ರಸಿತಜ್ಞೆಯಾಗಿರುವ ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ MR ಕಮಲ ಅವರು ಬರೆದಂತಹ ಭಾವಗೀತೆಯೊಂದನ್ನ ಕೇಳೋಣ. ಹಾಡಿದ್ದಾರೆ MD ಪಲ್ಲವಿ.

ಕಥೆಯನ್ನ ಎಂಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಇದುವರೆಗೂ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ 12:30.
1: ಚೈತ್ರ, ಏನತ್ತೆ? ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
2: ಅಂದ್ರೆ?
1: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
2: ಮತ್ತೆ ವ್ಯವಹಾರ?
1: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು. ಅಂದ್ರೆ ಯುಪಿಐ ಇಂದ?
2: ಹೌದಾ?
1: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
2: ಅದೇನತ್ತೆ?
1: ನಿನ್ನ ಮೊದಲ ಉಡುಗೊರೆಯು ಯುಪಿಐನಿಂದಲೇ ಸಿಗುತ್ತೆ.
2: ಏನತ್ತೆ?
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಹಲೋ
2: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
1: ಒಂದ್ ಸೆಕೆಂಡ್.
2: ಹಾ ಹಾ ಹಾ, ಆಮೇಲೆ ಆಮೇಲೆ.
3: ಹಲೋ
1: ಹಲೋ.
3: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
1: ಹಲೋ.
3: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
1: ಸ್ವಲ್ಪ ಮಾತಾಡ್ಬೇಕಿತ್ತು.
3: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
1: ಎಲ್ಲ ಓಕೆ.
3: ಮತ್ತೆ ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
4: ನಿಂದ್ ಯಾವಾಗ್ಲೂ ಇದ್ದದೆ, ಸುಮ್ನೆ ತಿನ್ನಪ್ಪ.
1: ನಂಗೆ ಹಸ್ವೆ ಇಲ್ಲ.
5: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
6: ಅವತ್ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
7: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
8: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: ವಂದೇ ಮಾತರಂ. 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ಕಾರ್ಯಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಮತ್ತು ಸ್ವಸ್ಥ ಮೈಸೂರು, ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ.
2: ಪ್ರಮೋದಾದೇವಿ ಒಡೆಯರ್ ಅವರಿಗೆ ನಮಸ್ಕಾರ.
3: ನಮಸ್ಕಾರ.
2: ಇವತ್ತು ಯೋಗ ದಿನಾಚರಣೆ ನಾವೀಗಾಗಲೇ ಆಚರಣೆ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸ್ವಸ್ಥ ಮೈಸೂರು ಸಂಸ್ಥೆಯನ್ನು ಕಟ್ಟಿ ತಾವು ಬೆಳೆಸಿದ್ದೀರಿ, ಅದಕ್ಕಾಗಿ ತಮಗೆ ಅಭಿನಂದನೆಗಳು. ಮತ್ತೆ ವಿಶೇಷವಾಗಿ ಯೋಗಕ್ಕೆ ಮೈಸೂರು ಮಹಾರಾಜರ ಕೊಡುಗೆ ಸಾಕಷ್ಟಿದೆ. ಈ ಹಿನ್ನೆಲೆಯಲ್ಲಿ ಯೋಗ ಮತ್ತೆ ಅದನ್ನ ಪ್ರಚುರಪಡಿಸುವಲ್ಲಿ ಮಹಾರಾಜರ ಕೊಡುಗೆಗಳು ಮತ್ತೆ ಈಗ ತಾವು ನಡೆಸ್ತಾ ಇರುವಂತಹ ಚಟುವಟಿಕೆಗಳು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಮೊದಲಿಗೆ ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಪ್ರಮೋದಾದೇವಿ ಒಡೆಯರ್ ಅವರಿಗೆ ಆತ್ಮೀಯವಾದ ಸ್ವಾಗತ.
3: ಧನ್ಯವಾದಗಳು. ಆಕಾಶವಾಣಿ ಶ್ರೋತೃಗಳಿಗೆ ನಮ್ಮ ಕಡೆಯಿಂದ ನಮಸ್ಕಾರ ಮತ್ತೆ ಅಭಿನಂದನೆಗಳು.
2: ಈ ಸ್ವಸ್ಥ ಮೈಸೂರು ಅಂತ ಒಂದು ಸಂಸ್ಥೆಯನ್ನ ಕಟ್ಟಿದಿರಲ್ಲ, ಇದರ ಒಂದು ಉದ್ದೇಶ ಏನು?
3: ಸ್ವಸ್ಥ ಮೈಸೂರು ಅನ್ನೋದು ನಮ್ಮ ಜೈನಶ್ರೀ ಕಂಠದತ್ ನರಸಿಂಹರಾಜ ಒಡೆಯರ್ ಫೌಂಡೇಶನ್ ಅಡಿಯಲ್ಲಿ ಅದು ಒಂದು ಕಾರ್ಯಕ್ರಮ ಅಷ್ಟೆ, ಬೇರೆ ಸಂಸ್ಥೆ ಅಲ್ಲ. ಸ್ವಸ್ಥ ಮೈಸೂರು ಅನ್ನೋ ಹೆಸರಲ್ಲಿ ನಾವು ಈ ಹೆಲ್ತ್ ಇನಿಷಿಯೇಟಿವ್ಸ್, ಕಮ್ಯುನಿಟಿ ಔಟ್ರೀಚ್ ಪ್ರೋಗ್ರಾಮ್ ಅದೆಲ್ಲ ಮಾಡೋದಕ್ಕೆ ಸ್ವಸ್ಥ ಮೈಸೂರು ಅಂತ ಆ ಹೆಸರಡಿಯಲ್ಲಿ ಮಾಡ್ತಾ ಇದ್ದೀವಿ. ಅದು ಆ ಇನಿಷಿಯೇಟಿವ್ ನಮ್ಮ ಫೌಂಡೇಶನ್ ಅಡಿಯಲ್ಲಿ ಪ್ರಾರಂಭ ಮಾಡಿರೋದು.
2: ಈಗ ಮೈಸೂರು ಮಹಾರಾಜರಾದಂತಹ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವಂತಹ ಈ ಟ್ರಸ್ಟ್ ಇದೆಯಲ್ಲ ಮೇಡಮ್, ಅದರ ಒಂದು ಉದ್ದೇಶ ಏನು ಅಂತೀರಿ?
3: ಅದರ ಉದ್ದೇಶ ಹೇಗೆ ಅಂದ್ರೆ, ಅವರು ಬದುಕಿದ್ದಾಗ ಅವ್ರಿಗೆ ಮೈಸೂರು ಹೇಗಿರಬೇಕು ಅಂತ ಅವರು ಒಂದು ಕನಸು ಕಂಡಿದ್ರು, ಯಾವ ರೀತಿ ಮೈಸೂರು ಇರಬೇಕು ಅಂತ. ಅದು ಹೇಗಿತ್ತು ಅಂದ್ರೆ, ಹಿಂದೆ ಚಾಮರಾಜ ಒಡೆಯರ್ ಕಾಲದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅವರ ತಾತವರು ಅದನ್ನ ಕಂಠೀರವ ನರಸಿಂಹರಾಜ ಒಡೆಯರ್, ಅವ್ರು ಮೂರು ಜನನು, ಒಬ್ರು ಇಂಡಸ್ಟ್ರೀಸ್, ಒಬ್ರು ಅಡ್ಮಿನಿಸ್ಟ್ರೇಷನ್, ಇನ್ನೊಬ್ರು ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತುಂಬಾ ಸಹಾಯ ಕೊಟ್ಟ ಅವ್ರ ತಮ್ಮ. ಇದು ಅವಾಗ ಹೇಗಿತ್ತು ಮೈಸೂರು, ಒಂದಲ್ಲ ಒಂದಿನ ಆ ರೀತಿ ವಾಪಸ್ ತಗೊಂಡು ಹೋಗ್ಬೇಕು, ಸರ್ಕಾರದ ಕಡೆಯಿಂದ ಆದ್ರೂ ಆಗ್ಲಿ ಅಥವಾ ಅವ್ರ ವೈಯಕ್ತಿಕವಾಗಲಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಉದ್ದೇಶ ಇತ್ತು. ಅವರು ಸಂಸದರ ಪದವಿಯನ್ನ ಅವ್ರ ವೈಯಕ್ತಿಕ ಕೆಲಸಕ್ಕಾಗ್ಲಿ ಅದಕ್ಕೂ ಬಳಸ್ಕೊಳ್ಳಿಲ್ಲ. ಏನಿದ್ರು ನಾನು ಎಲೆಕ್ಟ್ ಆಗಿರೋದು ಜನರ ಇದಕ್ಕೋಸ್ಕರ, ಅದನ್ನ ಬಿಟ್ಟು ನನ್ನ ವೈಯಕ್ತಿಕ ಇದನ್ನ ನನ್ನ ಸಂಸದ ಪದವಿ ಬಳಸ್ಕೊಳ್ಳಲ್ಲ ಅನ್ನೋದು ತಗೊಂಡು, ನಮ್ಗೆ ಮುಂದೆ ಯಾವತ್ತಾದ್ರೂ ನಮ್ದು ಕೇಸಸ್ ಎಲ್ಲ ಡಿಸೈಡ್ ಆಗಿ ನಮ್ ಪರವಾಗಿಲ್ಲ ಆದ್ರೆ ಆ ತರ ಮೈಸೂರು ತಗೊಂಡು ಹೋಗ್ತೀನಿ ನಾನು ಅನ್ನೋ ಆಸೆ ಇಟ್ಕೊಂಡಿದ್ರು. ಅವ್ರದ್ದೇನು ಆಸೆ ಇತ್ತು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಈ ಸಂಸ್ಥೆ ಶುರು ಮಾಡಿದ್ದು. ಅದರೊಳಗಡೆ ನಾವು ಹೆಲ್ತ್ ಇನಿಷಿಯೇಟಿವ್, ಎಜುಕೇಶನ್, ಆರ್ಟ್, ಹೆರಿಟೇಜ್, ಕಲ್ಚರ್, ಬೇರೆ ಇದ್ರ ಜೊತೆಗೆ ಇದಿಷ್ಟಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಇದೆ. ಈ ರೆಸ್ಟೋರೇಷನ್, ಹಳೆ ಬಿಲ್ಡಿಂಗ್ಸ್, ನಮ್ದೇ ಬೇಕಾದಷ್ಟು ಬಿಲ್ಡಿಂಗ್ಸ್ ಇದೆ, ಅದನ್ನೆಲ್ಲ ರೆಸ್ಟೋರ್ ಮಾಡೋದಾಗ್ಲಿ, ಈ ಕಾರ್ಯಕ್ರಮಗಳೆಲ್ಲ ಇದ್ರೊಳಗೆ ಹಮ್ಮಿಕೊಂಡು ಹೆಲ್ತ್ ಇನಿಷಿಯೇಟಿವ್ ಅಲ್ಲಿ ಈ ಸ್ವಸ್ಥ ಮೈಸೂರು ಅಂತ ಮೇನ್ ಸಂಸ್ಥೆ ಅಡಿಯಲ್ಲಿ ಅದನ್ನ ಮಾಡ್ತಾ ಇದೀವಿ. ಅದಲ್ಲೇ ನಮ್ದಿನ್ನು ಒಂದು ಎಜುಕೇಶನ್ ಟ್ರಸ್ಟ್ ಇದೆ, ಅದ್ರ ಜೊತೆಗೆ ನಮ್ದಿನ್ನೊಂದು ಗುಣಾಂಬ ಮೆಟರ್ನಿಟಿ ಅಂಡ್ ಚೈಲ್ಡ್ ವೆಲ್ಫೇರ್ ಅಂತಿದೆ. ಅದರೊಳಗಡೆ ಕೂಡ ನಾವು ಹಿಂದೆ ಚಲ್ವಾಂಬ ಹಾಸ್ಪಿಟಲ್ಗೆ ಮಕ್ಕಳಿಗೆ ಬೇಕಾದದ್ದು ಉಪಕರಣಗಳು ಡೊನೇಟ್ ಮಾಡಿದ್ವಿ. ಈ ಸ್ವಸ್ಥ ಮೈಸೂರು ಅಡಿಯಲ್ಲಿ ಆ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಇದೆ. ಇದೆಲ್ಲ ಹಿಂದೆನೆ ಮಾಡಿದ್ದು ಟ್ರಸ್ಟ್ಗಳು, ಇದು ಒಂದು ಮಾತ್ರ ನಾ ಮಾಡಿರೋದು. ಅದು ಅವ್ರ ಹೆಸರಲ್ಲಿ ಅವ್ರಿಗೆ ಇಷ್ಟಪಟ್ಟದ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ.
2: ಈಗ ಎರಡು ಟ್ರಸ್ಟ್ಗಳಿದ್ದಾವೆ. ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಯೋಗದ ಒಂದು ಪ್ರಸಾರ ಮತ್ತು ಯೋಗದ ಬೆಳವಣಿಗೆಗೆ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ?
3: ಯೋಗದ ಇದ್ರೊಳಗೆ ನಮ್ಮ ಸ್ವಸ್ಥ ಮೈಸೂರು ಅಡಿಯಲ್ಲಿ ನಾವು ಹಮ್ಮಿಕೊಂಡಿರೋ ಪ್ರೋಗ್ರಾಮ್ಸ್ ಎಲ್ಲ ಶಾಲೆ ಮಕ್ಕಳಿಂದ ಶುರು ಆಗುತ್ತೆ. ಶಾಲೆ ಮಕ್ಕಳಿಗೆ ಅವ್ರಿಗೆ ಕಾನ್ಸಂಟ್ರೇಷನ್ ಪವರ್ ಮಾಡ್ಬೇಕಾದ್ರೆ ಯಾವ ತರ ಎಕ್ಸಸೈಸ್ ಬೇಕು, ಮತ್ತೆ ಅವ್ರಿಗೆ ರೆಗ್ಯುಲರ್ ಈಗಲಿಂದ ಚಿಕ್ಕ ವಯಸ್ಸಿಂದ ಸ್ವಲ್ಪ ಡಿಸಿಪ್ಲಿನ್ ಅವ್ರಿಗೆ ಅಳವಡಿಸ್ಕೊಂಡ್ರೆ ಮುಂದೆ ಅನುಕೂಲ ಆಗತ್ತೆ ಅನ್ನೋ ಉದ್ದೇಶದಿಂದ, ಜೊತೆಗೆ ಅವ್ರು ಒಂದು ಡಿಸಿಪ್ಲಿನ್ ಅಂತ ಇದ್ರೆ ಇವತ್ತಿಲ್ಲ ಅಂದ್ರೆ ಇನ್ನು 30 ವರ್ಷಕ್ಕೆ ಅವರು ನಮ್ಮ ದೇಶ ಆಳೋ ವಯಸ್ಸಿಗೆ ಬಂದಿರ್ತಾರೆ, ಮುಂದೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಎಲ್ಲ ಎಜುಕೇಶನ್ ಇಟ್ಕೊಂಡು ಅವ್ರೆಲ್ಲ ಚೆನ್ನಾಗಿ ಮಾಡ್ಲಿ, ಅದ್ರ ಜೊತೆಗೆ ಹೆಲ್ತ್ ಇದ್ರೆ ನೀವು ಬೇರೆ ಏನ್ ಬೇಕಾದ್ರೂ ಅಧ್ಯಯನ ಮಾಡಿ ಕಳ್ಸ್ಕೋಬಹುದು. ಈ ಆರೋಗ್ಯ ಅಥವಾ ಸ್ವಾಸ್ಥ್ಯ ಅನ್ನೋದು ನಿಮ್ಗೆಲ್ಲೂ ಸಿಗಲ್ಲ, ನೀವು ಇನಿಷಿಯೇಟಿವ್ ತಗೊಂಡು ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕೇ ವಿನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ gmail.com.

0: ಅನ್ನೋ ಉದ್ದೇಶದಿಂದ ಈ ಚಿಕ್ಕ ವಯಸ್ಸಿಂದಾನೇ ಸ್ವಲ್ಪ ಅದನ್ನ ಹಾಕಿ ಕೊಟ್ರೆ, ಜವಾಬ್ದಾರಿ ಕಲ್ಸಿದ್ರೆ ಮುಂದೆ ಅವ್ರವ್ರ ಜೀವನ ಅವ್ರವ್ರ ಸರಿಗೆ ನೋಡ್ಕೊಂಡು ಹೋಗ್ತಾರೆ, ಡಿಪೆಂಡೆನ್ಸ್ ಇಟ್ಕೊಳ್ಳಲ್ಲ ಅನ್ನೋದೊಂದು ಮೇನ್ ಉದ್ದೇಶ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಶಾಲೆಯಿಂದ ಬಿಟ್ಟು ಮೇಲಕ್ಕೆ ಹೋದ್ರೆ ಅದರಲ್ಲೂ ಲೇಡೀಸ್ ಹೆಲ್ತ್ ಬಗ್ಗೆ ತುಂಬಾ ಕಾಳಜಿ ವಹಿಸ್ಕೊಳ್ಳಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಇವತ್ತು ಮಾಡಿದ್ರಾಯ್ತು, ಇನ್ನೊಂದು ತಿಂಗಳು ಬಿಟ್ಟು ಮಾಡಿದ್ರಾಯ್ತು ಅಂತ. ಫಸ್ಟ್ ಆಗಿ ಅವರು ಗೃಹಿಣಿಯಾಗಿ ಮನೆಯಲ್ಲಿ ಬೇರೆಯವ್ರನ್ನೆಲ್ಲ ನೋಡ್ಕೊಳ್ಳೋ ತರ ಅವ್ರ ಹೆಲ್ತ್ ಅವರು ನೋಡ್ಕೊಳ್ಳಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಅವೇರ್ನೆಸ್ ಕೊಡಬೇಕು ಅಂತ. ಜೊತೆಗೆ ಇದೆಲ್ಲ ಹೆಚ್ಚು ಕಡಿಮೆ ನಮ್ದೆಲ್ಲ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ನೇ ನಾವು ಅಡ್ರೆಸ್ ಮಾಡ್ತಾ ಇರೋದು. ಸದ್ಯದಲ್ಲಿ ಈಗ 2-3 ವರ್ಷದಿಂದ ನಾವು ನೋಡ್ತಾ ಇರೋದು ಏನಂದ್ರೆ, ತುಂಬಾ ಚಿಕ್ಕ ವಯಸ್ಸಲ್ಲಿ ಹಿಂದಿನ ಕಾಲದಲ್ಲಿ ಬರ್ದಿರುವಂತದ್ದು ಕಾಯಿಲೆಗಳೆಲ್ಲ ಈಗ ಬರ್ತಾ ಇದೆ. ಅದರಲ್ಲೂ ಬ್ಲಡ್ ಪ್ರೆಷರ್ ಆಗ್ಲಿ, ಬ್ಲಡ್ ಶುಗರ್ ಆಗ್ಲಿ, ತುಂಬಾ ಕೇಳ್ತೀವಿ ನಾವು. ಈಗ ಎಷ್ಟು ಚಿಕ್ಕ ವಯಸ್ಸಿನವ್ರಿಗೆಲ್ಲ 30-35 ವರ್ಷದವ್ರಿಗೆಲ್ಲ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ, ಶುಗರ್ ಇದೆ ಅಂತ ಹೇಳ್ತಾರೆ. ಅದನ್ನ ಅಡ್ರೆಸ್ ಮಾಡ್ಬೇಕು ಅಂತ ಅದೊಂದು ಮೇನ್ ಉದ್ದೇಶ. ಹೇಗೆ ಅಂತಂದ್ರೆ, ಅದು ಬರೀ ಔಷಧಿ ತಗೊಳ್ಳೋದು ಒಂದೇ ಅಲ್ಲ, ಅದನ್ನ ಪ್ರಿವೆಂಟಿವ್, ನಮ್ದು ಸ್ವಸ್ಥ ಮೈಸೂರು ಉದ್ದೇಶ ಪ್ರಿವೆಂಟಿವ್ ಮೆಷರ್ಸ್, ಅದ್ರ ಬಗ್ಗೆ ಅವೇರ್ನೆಸ್ ಒಂದು. ಆಮೇಲೆ ಅದಕ್ಕೆ ತಕ್ಕಂತೆ ಯಾವ್ಯಾವ ಟೈಮ್ಗೆ ಸ್ವಲ್ಪ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದಾಗ್ಲಿ, ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದಾಗ್ಲಿ, ಚೆಕ್ ಮಾಡಿಸೋದಕ್ಕೂ ತುಂಬಾ ಜನ ಮುಂದೆ ಬರಲ್ಲ. ಮುಂದೆ ಬಂದು ಅವ್ರ ಹೆಲ್ತ್ ಅವ್ರು ನೋಡ್ಕೊಳ್ಳಿ ಅನ್ನೋದನ್ನ ನಾವು ಎನ್ಕರೇಜ್ ಮಾಡ್ಬೇಕು ಅಂತ. ಜೊತೆಗೆ ಒಂದು ಕಮ್ಯುನಿಟಿ ಪ್ರೋಗ್ರಾಮ್ ಹಾಕೊಂಡಾಗ ಅಲ್ಲಿ ಎಲ್ಲಾನು ಅಡ್ರೆಸ್ ಮಾಡಕ್ ನಾವು ಪ್ರಯತ್ನ ಪಡ್ತೀವಿ. ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಹಿಡಿದು ಕಣ್ಣಿನ ದೃಷ್ಟಿ ದೋಷ ಇದ್ರೆ ಅದು, ಓರಲ್ ಹೆಲ್ತ್, ಆಮೇಲೆ ಲೇಡೀಸ್ ಸಂಬಂಧಪಟ್ಟದ ಹೆಲ್ತ್, ಆಮೇಲೆ ಅಡೋಲೆಸೆಂಟ್ ಹೆಣ್ಮಕ್ಳಿಗೆ ಇರೋ ಪ್ರಾಬ್ಲಮ್ಸ್, ಅದಕ್ಕೆ ಬೇಕಾದದ್ದು, ಇಷ್ಟರ ಜೊತೆಗೆ ವಿಶೇಷವಾಗಿ ಮನೋವೈದ್ಯ ಅವ್ರನ್ನೂ ಕೂಡ ಒಂದು ಇಟ್ಕೊಂಡು ಅದನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಒಂದು 6-7 ಸ್ಕೂಲ್ ಆಗಿದೆ, ಅದ್ರ ಜೊತೆಗೆ ಒಂದ್ ಕಮ್ಯುನಿಟಿ ಪ್ರೋಗ್ರಾಮ್ ಕೂಡ ಆಗಿದೆ. ಇದಿಷ್ಟು ಲಾಸ್ಟ್ ಒಂದು 8 ತಿಂಗಳಿಂದ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ.
1: ಯೋಗದ ಬಗ್ಗೆ ಗಮನ ಹರಿಸಿ,
0: ಯೋಗದ ಬಗ್ಗೆ ಇದಿಷ್ಟು ಬಿಟ್ಟು ಯೋಗಕ್ಕೆ ಸ್ವಲ್ಪ ತುಂಬಾ ಜಾಸ್ತಿನೂ ಕೊಟ್ಟಿದೀವಿ. ಅದರೊಳಗಡೆ ನಮ್ಮ ಇಲ್ಲಿ ಆಚಾರ್ಯ ಭರತ್ ಶೆಟ್ಟಿ ಅಂತ ಇಂಟರ್ನ್ಯಾಷನಲಿ ನೋನ್ ಯೋಗ ಗುರು ಅಂತಾನೆ ಹೇಳ್ತಾರೆ ಅವ್ರಿಗೆ, ಅವರು ನಮ್ಮ ಸ್ವಸ್ಥ ಮೈಸೂರಿಗೆ ಅಂಬಾಸಿಡರ್. ನಮ್ಮ ಪ್ರೋಗ್ರಾಮ್ ಎಲ್ಲಾ ಪ್ರೋಗ್ರಾಮ್ಗೂ ಅವ್ರ ಊರಲ್ಲಿ ಇದ್ದಾಗ ಶಾಲೆ ಮಕ್ಕಳಿಗೆ ಮತ್ತೆ ದೊಡ್ಡವರ್ಗೂ ಏನ್ ಮಾಡ್ಬೇಕು, ಯಾವ ಇದು ಮಾಡೋದ್ರಿಂದ ನಿಮ್ಗೆ ಸ್ವಾಸ್ಥ್ಯ ಚೆನ್ನಾಗಿಟ್ಕೋಬಹುದು, ಈ ಶುಗರ್ ಎಲ್ಲ ಬರೋದಾಗ್ಲಿ ಇದಕ್ಕೆ ತೊಂದರೆ ಇರುತ್ತೋ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಿಕ್ಕೆ ಯಾವ್ಯಾವ ಎಕ್ಸಸೈಸ್ ಮಾಡ್ಬೇಕು, ಇದನ್ನೆಲ್ಲ ಅವರು ತೋರಿಸ್ಕೊಡ್ತಾರೆ. ಅವ್ರ ಊರಲ್ಲಿ ಇದ್ದಾಗೆಲ್ಲ ಅವರು ಬಂದು ಅದಕ್ಕೆ ಸಲಹೆ ಕೊಡ್ತಾ ಇದಾರೆ.
1: ಮೈಸೂರು ಯೋಗದ ರಾಜಧಾನಿ ಅಂತ ಕರೆಸ್ಕೊಳ್ಳೋದಕ್ಕೆ ಮತ್ತೆ ಮೈಸೂರಿನಲ್ಲಿ ಒಂದು ಯೋಗ ಪರಂಪರೆಯನ್ನ ಹುಟ್ಟು ಹಾಕೋದಕ್ಕೆ ಮೈಸೂರು ಮಹಾರಾಜರು ನೀಡಿದಂತಹ ಕೊಡುಗೆ ತುಂಬಾ ಅಪಾರ ಅಂತ ಹೇಳ್ಬೋದು. ಅದನ್ನ ತಾವು ಈಗಲೂ ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಿ, ಅದರ ಬಗ್ಗೆ ನಿಮ್ಮ ವಿಚಾರಗಳನ್ನ ಹಂಚಿಕೊಳ್ಳಿ.
0: 19th century 19th ಶತಮಾನದಲ್ಲಿ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಲ್ಲಿಂದ ಯೋಗ ಪರಂಪರೆ ಶುರುವಾಯ್ತು ಅಂತ ನಮಗ್ ತಿಳಿದಿರೋ ಇದರಲ್ಲಿ ಖುದ್ದಾಗಿ ಅವರು ತುಂಬಾ ಎಲ್ಲಾ ರೀತಿ ಅವ್ರ ಪೀರಿಯಡ್ ಅಲ್ಲಿ ಆರ್ಟ್, ಮ್ಯೂಸಿಕ್, ಯೋಗ ಜೊತೆಗೆ ಕುಸ್ತಿ ಆತರ ಯಾವ್ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಇದನ್ನ ತೋರಿಸ್ಬೋದಾಗುತ್ತೆ ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅವರು. ಅದರಲ್ಲೂ ಸಂಗೀತಕ್ಕಿರ್ಬೋದು, ನಾಟಕಕ್ಕಿರ್ಬೋದು, ಎಲ್ಲಾ ಕಲೆಗಳಿಗೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯೋಗದಲ್ಲಿ ಅವರೇ ಖುದ್ದು ಎಲ್ಲ ಕಂಪೈಲ್ ಮಾಡಿ ಆ ಯೋಗ ವಿನ್ಯಾಸಗಳು, ಆಸನಗಳು, ಅದು ಹೇಗೆ ಮಾಡಬೇಕು ಅಂತ ಸೀಕ್ವೆನ್ಷಿಯಲ್ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಹೇಗೆ ಮಾಡಬೇಕು ಅನ್ನೋದು ಕೂಡ ಅದು ಒಂದು ಪುಸ್ತಕ ಕಂಪೈಲ್ ಮಾಡಿರೋದಿದೆ. ಅದನ್ನ ನಾವು ಶೀಘ್ರ ಅದನ್ನ ಹೊರತರಬೇಕು ಅಂತಿದ್ದೀವಿ. ಅವ್ರ ಕಾಲದಿಂದ ಆಮೇಲೆ ನಮ್ಮ ಚಾಮರಾಜ ಒಡೆಯರ್ ಅವರು ಕುಸ್ತಿಗೆಲ್ಲ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ರು. ಮುಮ್ಮಡಿಯವ್ರ ಕಾಲದಲ್ಲೇ ಗರಡಿಗಳೆಲ್ಲ ಇದಾಗಿ ಆಮೇಲೆ ಬಂದು ನಾಲ್ವಡಿ ಅವ್ರ ಟೈಮಲ್ಲಿ ಅವರು ಕೃಷ್ಣಮಾಚಾರ್ಯ ಅವ್ರನ್ನ ವಾರಣಾಸಿಯಿಂದ ಮೈಸೂರು ಕರ್ಕೊಂಡ್ಬಂದು ಇಲ್ಲಿ ಯೋಗ ಶಾಲೆ ಮಾಡಬೇಕು ಅಂತ ಹೇಳಿ ಸಂಸ್ಕೃತ ಪಾಠಶಾಲೆಯಲ್ಲಿ ಶುರು ಮಾಡಿಸಿ, ಮತ್ತೆ ಅರಮನೆಯಲ್ಲಿ ಈಗಲೂ ಅಲ್ಲಿ ನಮ್ಮ ಲಕ್ಷ್ಮೀರಾಮನ ದೇವಸ್ಥಾನ ಮುಂದೆ ಮೈದಾನ ಅಲ್ಲಿ ಯೋಗ ಅರಸು ಮಕ್ಕಳಿಗೆ ಅಂತ ಶುರು ಮಾಡಿದ್ರು. ಆಮೇಲೆ ಎಲ್ರಿಗೂ ಶುರು ಮಾಡ್ಲಿ ಅಂತ ಜಗನ್ಮೋಹನ್ ಪ್ಯಾಲೇಸ್ಗೆ ಶಿಫ್ಟ್ ಮಾಡಿದ್ರು ಅದನ್ನ. ಅದರಿಂದ ಒಂದಾದ್ಮೇಲೆ ಅವರು ಬಿ ಕೆ ಎಸ್ ಅಯ್ಯಂಗಾರ್ ಆಗ್ಲಿ, ಬಿ ಎನ್ ಎಸ್ ಅಯ್ಯಂಗಾರ್ ಆಗ್ಲಿ, ನಮ್ಮ ಪಟ್ಟಭಿ ಜೋಯಿಸ್ ಆಗ್ಲಿ, ಅವರೆಲ್ಲ ಕೃಷ್ಣಮಾಚಾರ್ಯ ಅವರ ಶಿಷ್ಯರು. ಅವರೆಲ್ಲ ಆಮೇಲೆ ಮೈಸೂರಲ್ಲಿ ಬಂದು ಬಿ ಎನ್ ಎಸ್ ಅಯ್ಯಂಗಾರ್ ಅವ್ರು ಇನ್ನೂ ಇದಾರೆ ಮೈಸೂರಲ್ಲಿ. ಪಟ್ಟಭಿ ಜೋಯಿಸ್ ಹೇಳಲೇಬೇಕಿಲ್ಲ, ಅವ್ರದ್ದು ಯೋಗ ಶಾಲೆಗಳೇ ಮೈಸೂರಲ್ಲಿ ಇದೆ 2-3. ಆಗ ಅವ್ರು ಹಾಕಿದ್ದು ಇದರಲ್ಲಿ ಅದು ಹಂಗೆ ಬೆಳ್ಕೊಂಡ್ಬಂದು ಇವತ್ತು ನಾವು ಮೈಸೂರು ಯೋಗ ರಾಜಧಾನಿ ಅಂತ ಹೇಳಲೇಬೇಕಾದಂಥದ್ದು. ಆದರೆ ನಮ್ಗೆ ಒಂದು ಹೆಮ್ಮೆ ಏನಂದ್ರೆ, ನಮ್ಮ ಮನೆ ತಂದವರು ನಮ್ಮ ಪೂರ್ವಜರು ಅದು ಶುರು ಮಾಡಿ ಇಷ್ಟು ಮುಂದಕ್ಕೆ ಬಂದಿದೆ. ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು.

0: ಮನೆಯವರು ಇಚ್ಛೆನೂ ಇತ್ತು, ಅದು ಅವ್ರು ಮಾಡಕ್ಕಾಗದೇ ಇದ್ದ ನಮ್ ಕೈಲಿ ಇಷ್ಟಾಗತ್ತೆ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ನಾವು ಅದನ್ನ ಅನ್ಕೊಂಡಿದ್ದೀವಿ.
1: ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ ಜೀವನ ಶೈಲಿ ನಿರ್ವಹಣೆ ಕೊರತೆಯಿಂದ ಆಗುವಂತಹ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ನಾವೇನ್ ಕರಿತೀವಲ್ಲ, ಇದಕ್ಕೆ ಮುಂದಿನ ದಿನದಲ್ಲಿ ಸ್ವಸ್ಥ ಮೈಸೂರು ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಾಕೊಂಡಿದೀಯ?
0: ಕಾರ್ಯಕ್ರಮಗಳು ಪ್ರತಿ ಎರಡೆರಡು ತಿಂಗಳು ಮೂರು ತಿಂಗಳಿಗೂ ಮಾಡ್ತಾ ಇದ್ದೀವಿ. ಅದರೊಳಗಡೆ ನಮ್ಮ ಜೊತೆ ನಮ್ಮ ಸ್ವಸ್ಥ ಮೈಸೂರು ಫೌಂಡೇಶನ್ ಜೊತೆಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಮೈಸೂರು ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ಮ ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇದು ಪ್ರೋಗ್ರಾಮ್ ಹೇಗೆ ಮಾಡ್ಕೋಬೇಕು ಅಂತಿದ್ದೀವಿ ಅಂದ್ರೆ ನಮ್ಮ ಲೆವೆಲಲ್ಲೇ ನಮ್ಮ ಫೌಂಡೇಶನ್ ಲೆವೆಲಲ್ಲಾಗಲಿ ವೈದ್ಯರು ಯಾರ್ಯಾರು ನಮ್ಮ ಜೊತೆಗೆ ಇದ್ದಾರೆ ಅವ್ರ ಲೆವೆಲಲ್ಲಿ ಆಗೋದನ್ನೆಲ್ಲ ನಾವೇ ಮಾಡ್ತೀವಿ. ಅದ್ರ ಮುಂದಕ್ಕೆ ಏನಾದ್ರು ಸ್ವಲ್ಪ ಸಹಾಯ ಬೇಕು ಅಂದ್ರೆ ಅವರು ಮುಂದೆ ಬಂದು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅಲ್ಲಿ ತನಕ ಹೋಗಿಲ್ಲ, ಮುಂದೆ ಅವರು ನಮ್ಮ ಜೊತೆ ಸೇರಿ ಮೈಸೂರು ಜನರಿಗೆ ಅನುಕೂಲ ಆಗೋ ತರ ಮಾಡ್ತೀವಿ ಅಂತ ನಮ್ಗೆ ಪ್ರಯತ್ನ ಅಂತೂ ಖಂಡಿತ ಪಡ್ತಾ ಇದೀವಿ. ಅದೆಲ್ಲೋ ಒಂದ್ ಕಡೆ ನಿಧಾನ ಆಗ್ಬೋದು, ಬೇಗ ಆಗ್ಬೋದು ಗೊತ್ತಿಲ್ಲ, ಇಂಥ ದಿನ ಅಂತ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಅದನ್ನ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿರೋದ್ರಿಂದ ಅದು ಆಗತ್ತೆ ಅಂತ ನಮ್ಗೆ ನಂಬಿಕೆ ಇದೆ.
1: ತುಂಬಾ ಕಾರ್ಯಕ್ರಮಗಳಲ್ಲಿ ನೇರವಾಗಿ ತಾವೇ ಭಾಗವಹಿಸ್ತೀರಿ, ಮತ್ತೆ ಜನರೊಂದಿಗೆ ಬೆರೆಯುವಂತಹ ಗುಣ ತಮಗೆ ಸಾಕಷ್ಟು ಬಂದಿದೆ. ಹಾಗಾಗಿ ವೈಯಕ್ತಿಕವಾಗಿ ನಿಮ್ಮ ಅನುಭವದ ಮಟ್ಟದಲ್ಲೇ ಬಹಳಷ್ಟು ವಿಚಾರಗಳು ಅರಿವಾಗಿರುತ್ತೆ ತಮ್ಗೆ, ನಿಮ್ಮ ಅನುಭವವನ್ನ ಒಂದ್ ಸ್ವಲ್ಪ ಹಂಚ್ಕೋಬಹುದ?
0: ಜನಗಳು ಬರೆಯೋದು ಇನ್ನು ಹೊಸ್ತೇನಿಲ್ಲ, ಯಾಕೆ ನಮ್ಗೆ ಅದು ಹೊಸ್ತಾಗಿ ಬಂದಿಲ್ಲ. ನಂದು ನಾರ್ಮಲ್ ಅಪ್ಬ್ರಿಂಗಿಂಗ್, ಆಮೇಲೆ ಮದುವೆ ಆದ್ಮೇಲೂ ನಮ್ಮ ಮಾವನವ್ರು ಇರ್ಲಿಲ್ಲ, ಅವಾಗ ನಮ್ಮ ಅತ್ತೆಯವರಾಗ್ಲಿ ನಮ್ಮ ಹಸ್ಬೆಂಡ್ ಆಗ್ಲಿ ಯಾವ ತರ ರೆಸ್ಟ್ರಿಕ್ಷನ್ ಇಟ್ಟಿರ್ಲಿಲ್ಲ, ಅವರು ಅಷ್ಟೇ ಸಲೀಸಾಗಿ ಎಲ್ರ ಜೊತೆ ಬೇರೆಯವರು. ಈಗ ನಾನು ಕಾಣಿಸ್ತಾ ಇದ್ದೀನಿ, ಅವಾಗ ಕಾಣಿಸ್ತಾ ಇರ್ಲಿಲ್ಲ, ಅದ್ರಿಂದ ಹಾಗ ಅನ್ಕೊಂಡಿರ್ಬೋದು ಅಷ್ಟೇ.
1: ಅಲ್ಲ, ನಿಮ್ಮ ವೈಯಕ್ತಿಕ ಮಟ್ಟದಲ್ಲಿ ಏನಾದರೂ ವಿಶೇಷವಾದ ಅನುಭವಗಳಾಗಿದ್ರೆ ಈ ಸ್ವಸ್ಥ ಮೈಸೂರು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಆ ತರಹದ ಅನುಭವಗಳನ್ನ ತಾವು ಹಂಚ್ಕೋಬಹುದಾ ಅಂತ?
0: ತುಂಬಾ ಅನುಭವ ಆಗಿದೆ, ಯಾಕೆಂದ್ರೆ ನಮ್ಮ ಹೆಣ್ಮಕ್ಳ ಶಾಲೆನಲ್ಲಿ ಎಷ್ಟೋ ನಾವು ಶಾಲೆ ಪ್ರೋಗ್ರಾಮ್ಸ್ ಹಾಕಿದಾಗ ನಾವು ಅನ್ಕೊಂಡಂಗೆ ಈಗಿನ ಹೆಣ್ಮಕ್ಳು ತುಂಬಾ ಮುಂದಿದ್ದಾರೆ, ಆಮೇಲೆ ಯಾವ್ದಕ್ಕೂ ಹಿಂಜರಿಕೆ ಇಲ್ಲ. ನಂಗೆ ತುಂಬಾ ಸಂತೋಷ ಆಯ್ತು, ಯಾಕೆ ಅಂದ್ರೆ ಹಿಂದೆ ಎಲ್ಲ ಹೆಣ್ಮಕ್ಳು ಅಂದ್ರೆ ಒಂದ್ ಸ್ವಲ್ಪ ಮಾತಾಡಕ್ಕೆ ಹಿಂಜರಿಯವರು. ಈಗ ನಾವು ವೈದ್ಯರನ್ನ ಜೊತೆ ಇಂಟರಾಕ್ಷನ್ ಬಿಟ್ಟಾಗ ಓಪನ್ ಆಗಿ ಅವ್ರಿಗೆ ಏನ್ ತೊಂದರೆ ಇದ್ರು ಮಾತಾಡ್ತಾರೆ, ಸಲಹೆ ಕೇಳ್ತಾರೆ. ನಮ್ಗೆ ಅದು ನಾವು ಇಟ್ಸ್ ಅನ್ ಅಚೀವ್ಮೆಂಟ್ ಅಂತ ಪರವಾಗಿಲ್ಲ. ನಮ್ಮ ಜೊತೆ ಇರೋ ವೈದ್ಯರು ಅವರಿಗೆ ನಾವು ಹೇಳ್ಬೇಕು, ಯಾಕೆಂದ್ರೆ ಅವ್ರ ಅಷ್ಟು ಅವ್ರನ್ನ ಯಾವ ರೀತಿ ಇನ್ವಾಲ್ವ್ ಮಾಡ್ಬೇಕು ಅನ್ನೋ ಪ್ರಯತ್ನದ ಮಾಡಿ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಅವರು. ಅದು ನಮ್ಗೆ ತುಂಬಾ ಇದಾಯ್ತು. ಮತ್ತೆ ಇನ್ನೊಂದೇನು ಅಂದ್ರೆ ಇವ್ರ ವೃದ್ಧಾಪ್ಯ ಅಂತ ಏನ ಹೇಳ್ತಾರೆ,
1: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ.
0: ಅದು ಆರೋಗ್ಯಕರ ವೃದ್ಧಾಪ್ಯ ಅಂದ್ರೆ ವೃದ್ಧಾಪ್ಯ ಅನ್ನೋದು ಒಂದು ದೈಹಿಕವಾದ ಸಂಕೇತ, ಅಂದ್ರೆ ಮನಸ್ಸಿಗೆ ಯಾವ ವೃದ್ಧಾಪ್ಯನೂ ಇಲ್ಲ. ನನ್ನ ಅಭಿಪ್ರಾಯ ಅದು, ಮನಸ್ಸು ಎಷ್ಟು ಉಲ್ಲಾಸವಾಗಿ ಇಟ್ಕೊಂಡಿರ್ತಿರೋ ಅಷ್ಟು ನಿಮ್ಗೆ ವೃದ್ಧಾಪ್ಯ ಬರಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ ಅದು. ಅದರಿಂದ ನಿಮ್ಗೇನ್ ಯಾವ್ದೋ ಒಂದ್ ಹವ್ಯಾಸ ಏನೋ ಒಂದ್ ಹವ್ಯಾಸ ಇಟ್ಕೊಂಡಿದ್ರೆ ಎಷ್ಟು ಚಿಕ್ಕ ಮಕ್ಳು ಕೇಳಿದ್ರು, ಎಲ್ಲ ಸ್ಕೂಲ್ ಹೋಗೋ ಮಕ್ಳು ಕೇಳಿದ್ರು ನಂಗೆ ಸ್ಟ್ರೆಸ್ ಅಂತಾರೆ, ಬೋರ್ಡಮ್ ಅಂತ ಹೇಳ್ತಾರೆ. ನಾವೆಲ್ಲ ಬೆಳೆಯುವಾಗ ಬೋರ್ಡಮ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ಸ್ಟ್ರೆಸ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ತಲೆನೋವು ತುಂಬಾ ಅಪರೂಪಕ್ಕೆ ಬರ್ತಿತ್ತು. ಈಗ ತುಂಬಾ ಕಾಮನ್ ಅವೆಲ್ಲ, ಯಾಕೆ ಅಂದ್ರೆ ನಮ್ದು ಆಕ್ಟಿವಿಟೀಸ್ ಜಾಸ್ತಿ ಇರ್ತಾ ಇತ್ತು. ಈಗ ಮಕ್ಕಳಿಗೆ ಔಟ್ಡೋರ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ, ಅದೆಲ್ಲ ನೋಡಿದಾಗ ನನ್ಗೆ ವೈಯಕ್ತಿಕವಾಗಿ ಸ್ವಲ್ಪ ಬೇಸರ ಆಗುತ್ತೆ. ನಾವು ಅಷ್ಟೊಂದು ಔಟ್ಡೋರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಿದ್ವಿ, ಈಗ ಮಕ್ಕಳಿಗೆ ಒಂದು ಮೊಬೈಲ್ ಇಟ್ಕೊಂಡು. ಆದ್ರೆ ಒಂದ್ ಹೇಳ್ಬೇಕು, ಅವ್ರಗಳಿಗೆ ಈಗ ಹುಟ್ಟತಾನೆ ಎಲ್ಲಾ ತರ ಟೆಕ್ನಾಲಜಿನ ತಲೆಯಲ್ಲಿ ಇಟ್ಕೊಂಡೆ ಬಂದಿರ್ತಾರೆ ಅನ್ಸುತ್ತೆ. ಆ ಇದು ನಮ್ಮ ಜನರೇಷನ್ ಅಲ್ಲಿ ಇರ್ಲಿಲ್ಲ. ಇದೆರಡು ನಾನು ಯಾವಾಗ್ಲೂ ಸ್ವಲ್ಪ ನಾನು ಅನಲೈಸ್ ಮಾಡೋ ಜಾಸ್ತಿ, ಇದು ನೋಡಿದಾಗ ನನಗೆ ಹಾಗನ್ನಿಸ್ತು.
1: ಪ್ರಮೋದಾದೇವಿ ಒಡೆಯರ್ ಅವರೇ, ನೀವು ವೈಯಕ್ತಿಕವಾಗಿ ಯೋಗವನ್ನ ಅಭ್ಯಾಸ ಮಾಡ್ತೀರಾ, ಮತ್ತೆ ವಿಶೇಷವಾಗಿ ಯೋಗ ಮತ್ತೆ ಆರೋಗ್ಯ ಈ ಎರಡನ್ನೇ ತಾವು ಪ್ರಧಾನವಾಗಿ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಕಾರಣ ಏನು?
0: ನಾನು ಸ್ವಲ್ಪ ಮೊದಲಿಂದಾನು ಸ್ವಲ್ಪ ಇಂಡಿಪೆಂಡೆಂಟ್, ನನ್ಗೆ ಡಿಪೆಂಡೆನ್ಸಿ ಯಾರ ಮೇಲೂ ಇರಬಾರ್ದು ಅನ್ನೋದು ಅದೊಂಥರ ವೈಯಕ್ತಿಕವಾಗಿ ನನ್ಗೆ ಮನಸ್ಥಿತಿ ಆಗಿದೆ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ. ಅದೆಲ್ಲೋ ಆರೋಗ್ಯದ ಬಗ್ಗೆ ತುಂಬಾನೇ, ಹೇಗೆ ಅಂದ್ರೆ ನಮ್ದು ವಿಲ್ ಪವರ್ ಬೆಳೆಸ್ಕೊಂಡ್ರೆ ನೀವು ಏನ್ ಬೇಕಾದ್ರೂ ಡ್ರೆಸ್ ಮಾಡ್ಬೋದು ಅನ್ನೋದೊಂದು ಇದಿದೆ ನನ್ಗೆ. ಆದ್ರಿಂದ ಮತ್ತೆ ಯೋಗ ಅಂತ ಇಲ್ಲ, ಆದ್ರೆ ನಮ್ಮ

0: ಮೂವ್ಮೆಂಟ್ಗೆ ಫ್ಲೆಕ್ಸಿಬಿಲಿಟಿ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಆಗಲಿ, ನಮ್ಮ ಮನಸ್ಸು ಸ್ಥಿರವಾಗಿಟ್ಕೊಳಕ್ಕಾಗಲಿ, ಅದಕ್ಕೆ ಏನು ಬೇಕೋ ಅದನ್ನ ಮಾಡ್ಕೋತೀನಿ ನಾನು.
1: ನಿಮ್ಮೊಂದಿಗೆ ಬೇರೆ ಸಂಸ್ಥೆಗಳು ಯಾವ್ದಾದ್ರು ಕೈ ಜೋಡಿಸಿದ್ದಾವ?
0: 20 ಸಂಸ್ಥೆಗಳು ಕೈ ಜೋಡಿಸೋದಕ್ಕೆ ಮುಂದೆ ಬಂದಿದ್ದಾರೆ. ಆದರೆ ಇನ್ನು ನಮ್ದು 6 ತಿಂಗಳಿಂದ ನಾವು ಆಕ್ಟಿವ್ ಆಗಿ ಶುರು ಮಾಡಿರೋದು. ಅವ್ರುಗಳು ಇಂಡಿಪೆಂಡೆಂಟ್ ಆಗಿ ಅವ್ರವ್ರ ಸಂಸ್ಥೆ ಅಡಿಯಲ್ಲಿ ಅವ್ರವ್ರು ಮಾಡ್ತಾ ಇದ್ದಾರೆ. ಅದೆಲ್ಲ ಒಂದು ಕಡೆ ತಂದು, ಅದು 1 ವರ್ಷ ಆದ್ಮೇಲೆ ಒಂದು ಕಡೆ ತಂದು ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಟ್ರೇಸ್ ಆಗಿದೆ ಅಂತ ಅದನ್ನ ತಗೊಂಡಿಲ್ಲ. ನಾವು ತಗೋಬೇಕು, ಇನ್ನೂ 4 ತಿಂಗಳಾದ್ಮೇಲೆ ತಗೋತೀವಿ.
1: ಈ ಯೋಜನೆ ಏನಿದೆ, ಇದು ಬರೀ ಮೈಸೂರಿಗೆ ಮಾತ್ರ ಸೀಮಿತವೇ ಅಥವಾ ಇದನ್ನ ರಾಜ್ಯದಾದ್ಯಂತ ವಿಸ್ತರಿಸುವಂತಹ ಒಂದು ಆಶಯ ಏನಾದರೂ ಇದೆಯಾ ತಮಗೆ?
0: ಸದ್ಯದಲ್ಲಿ ಮೈಸೂರು ನಗರಕ್ಕೆ ಸೀಮಿತ ಮಾಡ್ಕೊಂಡಿದ್ದೀವಿ. ಮುಂದೆ ಅವಕಾಶ ಬಂದು ಇದು ಜನ ಎಲ್ಲ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಸ್ಥೆಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸ್ಥೆಗಳು ಸೇರಿದ್ರೆ ಖಂಡಿತ ಆಗತ್ತೆ. ನಾವೇ ಮಾಡಬೇಕು ಅಂತಿಲ್ಲ, ಅವ್ರವ್ರು ಯಾವ ಸಂಸ್ಥೆ ಮುಂದೆ ಬಂದರೂ ಅವ್ರವ್ರ ನಿಟ್ಟಿನಲ್ಲಿ ಎಷ್ಟೆಷ್ಟಾಗತ್ತೋ ಅಷ್ಟೆಷ್ಟು ಮಾಡಿದ್ರೆ ನಮ್ದು ಮೈಸೂರು ನಗರ ಆಗಲಿ, ಮೈಸೂರವ್ರಿಗೆ ಎಲ್ಲ, ನಮ್ಮ ಮೈಸೂರು ಪೂರ್ತಿ ರಾಜ್ಯದಾದ್ಯಂತ ಅಂತ ನೀವೇನು ಹೇಳ್ತಿರೋ ಎಲ್ಲರದು ಜೊತೆಗೆ ನಮ್ಮ ಜನನೂ ಅದಕ್ಕೆ ಸ್ಪಂದಿಸ್ಬೇಕು. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅವರು ಮಾಡಿಸ್ಕೊಳ್ಳೋರು ಸ್ವಲ್ಪ ಮುಂದೆ ಬರದೆ ಹೋದರೆ ನಾವು ಎಲ್ಲರೂ ಬಲವಂತವಾಗಿ ಯಾರನ್ನೂ ಏನು ಮಾಡೋಕ್ಕಾಗಲ್ಲ. ನಾವು ಹೇಳ್ಬೋದು ಅಷ್ಟೇ, ಈ ಥರ ಇದೆ, ಒಂದು ಫೆಸಿಲಿಟಿ ಇದೆ, ಉಪಯೋಗಿಸ್ಕೊಳ್ಳಿ ಅದನ್ನು ಅಂತ ಹೇಳ್ಬೋದು. ಉಪಯೋಗಿಸ್ಕೊಂಡ್ರೆ ತುಂಬ ಸಂತೋಷ, ಉಪಯೋಗಿಸ್ಕೊಳ್ದೇ ಇದ್ರೆ ನಾವು ಹಿಂಸೆ ಮಾಡಿ ಮಾಡಕ್ಕೆ ಇಷ್ಟಪಡಲ್ಲ. ಅವ್ರವ್ರಿಗೆ ಬರಬೇಕಾದ ಮನಸ್ಸಲ್ಲಿ ನನ್ನ ಹೆಲ್ತ್ ಚೆನ್ನಾಗಿಟ್ಕೋಬೇಕು, ಯಾರ ಮೇಲೂ ಡಿಪೆಂಡೆನ್ಸಿ ಇರಬಾರ್ದು. ಅದು ಈಗಿನ ಕಾಲದಲ್ಲಂತೂ ನಾನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಮಕ್ಕಳೆಲ್ಲ ಬೇರೆ ಕಡೆಯಲ್ಲಿ, ಅವ್ರ ದೇಶಗಳಿಗಾಗ್ಲಿ ಬೇರೆ ಕಡೆ ಕೆಲ್ಸಕ್ಕೆ ಹೋದಾಗ ಪಾಪ ತಂದೆ ತಾಯಿಗಳು ಅವ್ರವ್ರ ಮಾತ್ರ ಇರ್ತಾರೆ. ಆ ಥರ ಎಲ್ಲ ತೊಂದರೆಗಳು ಬರುತ್ತೆ. ಆ ತೊಂದರೆಗಳೆಲ್ಲ ನಾವು ಇನ್ನೊಬ್ರಿಗೆ ಹೇಳಿ ಮಾಡೋಕ್ಕಿಂತ ಅವ್ರವ್ರ ಜವಾಬ್ದಾರಿ ಅವ್ರವ್ರಿಗೆ ಅರ್ಥಕೊಂಡು ಮಾಡಿದ್ರೆ ನಾವು ಹೇಳಕ್ಕೆ ಏನು ಉಳಿದಿರಲ್ಲ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ಬಟ್ ಅದು ಎಲ್ರಿಗೂ ಎಲ್ಲ ಸತಿನೂ ಆಗಲ್ಲ. ಅದರಿಂದ ಇದು ಹೇಳಿ ಮಾಡಿಸ್ಬೇಕು ಅಂತ ಅದರೊಳಗಡೆ ಎಷ್ಟು ನಾವು ತುಂಬಾ ಆಪ್ಟಿಮಿಸ್ಟಿಕ್ ಆಗಿದ್ದೀವಿ, ಮಾಡ್ತೀವಿ ಅಂತ ನೋಡ್ಬೇಕು.
1: ಮುಂದಿನ ಕಾರ್ಯಸೂಚಿ ಈಗಾಗಲೇ ತಾವು ತಯಾರು ಮಾಡಿರ್ಬೋದು, ಯಾಕೆಂದ್ರೆ ನಿಮ್ಮ ಏನು ಪೀಳಿಗೆಯಲ್ಲಿ ಬಂದಂತವರೆಲ್ಲ ವಿಷನರೀಸೇನೆ. ಹಾಗಾಗಿ ಮುಂದಿನ ಕಾರ್ಯಸೂಚಿಗಳು ಏನೇನು?
0: ನಾವು ಈ ಕಾರ್ಯಕ್ರಮಕ್ಕೆ 2 ವರ್ಷ ಇಟ್ಕೊಂಡಿದ್ದೀವಿ. 2 ವರ್ಷದಲ್ಲಿ ಈಗಾಗಲೇ ನಮ್ಮ ಡಾಕ್ಟರ್ ಶನಾಯವರು ಅವರು ನಮ್ಮ ಸಂಸ್ಥೆ ಜೊತೆಗಿದ್ದಾರೆ. ಆಗಲೇ ಅವರು ಕಡೆಯಿಂದ 100 ಯೋಗ ಕಾಂಪಿಟಿಷನ್ ಎಲ್ಲ ಮಾಡಿ ಅದೆಲ್ಲ ಮುಗ್ದಿದೆ. ಅದೇ ತರ ಮೈಸೂರು ಆದ್ದರಿಂದ ಸ್ವಲ್ಪ ಯೋಗಕ್ಕೆ ಜೊತೆಗೆ ಸ್ವಲ್ಪ ಪರಿಸರ ಪ್ರಜ್ಞೆಯನ್ನು ತರಬೇಕು. ಪರಿಸರ ಚೆನ್ನಾಗಿದ್ರೆ ಆಟೋಮ್ಯಾಟಿಕ್ ಆಗಿ ಹೆಲ್ತ್ ಚೆನ್ನಾಗಿರುತ್ತೆ. ಒಂದಕ್ಕೊಂದು ಕುಡಿಯೋ ನೀರು ಚೆನ್ನಾಗಿದ್ರೆ ಅದರಿಂದ ಬರೋ ಸಾಂಕ್ರಾಮಿಕ ರೋಗಗಳು ಬರಲ್ಲ. ಅದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್, ಆ ಎಲ್ಲ ಲಿಂಕನ್ನು ಸೇರಿಸಿ ಒಂದು ಮಾಡಬೇಕು ಅನ್ನೋ ಉದ್ದೇಶ. ನಾವು 2 ವರ್ಷ ಟೈಮ್ ಇಟ್ಕೊಂಡಿದ್ದೀವಿ ಅದಕ್ಕೆ.
1: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮ ಕಡೆಯಿಂದ ಏನಾದರೂ ಸಂದೇಶ ಇದೆಯಾ?
0: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಅದು ಒಂದು ದಿನ ಅಂತ ಸೆಲೆಬ್ರೇಟ್ ಮಾಡೋ ಬದಲು ದಿನ ಸೆಲೆಬ್ರೇಟ್ ಮಾಡಿಕೊಂಡ್ರೆ ನಿಮ್ಮೆಲ್ಲರ ಹೆಲ್ತ್ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಮ್ಮ ಮನಸ್ಸಿನ ಸ್ವಾಸ್ಥ್ಯ, ನಮ್ಮ ಚಲನೆ ಸ್ವಾಸ್ಥ್ಯ ಎರಡೂ ಇಟ್ಕೊಂಡ್ರೆ ನಮ್ಮ ಅಚೇತನ ಶಕ್ತಿ ಉಳಿಸ್ಕೊಂಡು ಎಲ್ರಿಗೂ ನಮ್ಮ ಮೈಸೂರು ಒಂದೇ ಅಂತೆಲ್ಲ ನಮ್ಮ ದೇಶದ ಎಲ್ಲ ಜನರಿಗೂ ಯೋಗ ದಿನಾಚರಣೆ ಶುಭಾಶಯ ಹೇಳಿ ಆ ಯೋಗದ ಒಂದು ಗುರಿ ಇಟ್ಕೊಳ್ಳೋದಲ್ಲದೆ ನಿಮ್ಮ ಸ್ವಾಸ್ಥ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಹಾರೈಸ್ತೀವಿ. ನಮ್ಮ ಸಂಸ್ಥೆಯಿಂದ, ನಮ್ಮ ಫೌಂಡೇಶನಿಂದ, ನಮ್ಮ ಡಾಕ್ಟರ್ ಪ್ರತಿಭಾ ರಿಜಿನಲ್ ಡೆಸ್ಲಿ, ಡಾಕ್ಟರ್ ಶನಾಯ್ ಇವರೆಲ್ಲರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರಿಗೂ ನಮ್ಮ ಶುಭಕಾಮನೆಗಳು.
1: ಡಾಕ್ಟರ್ MV ಗೋಪಾಲ ಸ್ವಾಮಿ ಅವರಿಂದ ಆರಂಭ ಆಗಿ ಮೈಸೂರು ಮಹಾರಾಜರ ನಿರಂತರ ಪರಿಶ್ರಮದಿಂದ 90 ವರ್ಷಗಳನ್ನು ಪೂರೈಸಿರುವಂತಹ ಮೈಸೂರು ಆಕಾಶವಾಣಿ ಈಗ 92ನೇ ವರ್ಷ ನಡೀತಾ ಇದೆ. ಆಕಾಶವಾಣಿ ಸ್ಟುಡಿಯೋದಲ್ಲಿ ತಾವು ಕೂತಿದ್ದೀರಿ. ಮಹಾರಾಜರು ಒಂದು ಕಾಲದಲ್ಲಿ ಇಲ್ಲಿ ಬಂದು ಆಕಾಶವಾಣಿಯಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಂತಹ ಕಾಲ ಇತ್ತು. ಅಂಥದೇ ಸ್ಟುಡಿಯೋದಲ್ಲಿ ತಾವು ಕೂಡ ಇದ್ದೀರಿ. ತಮಗೇನು ಅನ್ನಿಸ್ತಾ ಇದೆ ಆಕಾಶವಾಣಿ ಬಗ್ಗೆ, ತಮ್ಮ ಒಂದು ಅಭಿಪ್ರಾಯ ಚಿಂತನೆಗಳು ಏನು ಮೇಡಮ್?
0: ನಮ್ಮ ಮಾವನವ್ರ ಕಾಲದಲ್ಲಿ ಶುರು ಮಾಡಿದ ಆಕಾಶವಾಣಿ, ಆ ಮನೆತನ ರೆಪ್ರೆಸೆಂಟ್ ಮಾಡಕ್ಕೆ ನನಗೂ ತುಂಬಾ ಹೆಮ್ಮೆ. ಮತ್ತೆ ಅವ್ರಿಗೂ ನಾವೆಷ್ಟು ಹೇಳಿದ್ರು ನಾವು ಯಾವ ರೀತಿ ಅವ್ರಗಳಿಗೆ ಇದನ್ನ ಸಲ್ಸಕ್ಕೂ ನಾವು ಇಷ್ಟೇ ಹೇಳಿದ್ರು ತುಂಬಾ ಕಡಿಮೆ. ಅದು ನಾವು ಕೇಳಿದಂಗೆ ಇಲ್ಲ, ಬ್ರಿಜಮನ್ ಆರ್ಕಿಟೆಕ್ಟ್ನ ಕರ್ಕೊಂಬಂದು ಅಕೌಸ್ಟಿಕ್ಸ್ ಎಲ್ಲ ಸ್ವತಃ ಇಂಟ್ರೆಸ್ಟ್ ತಗೊಂಡೆಲ್ಲ ಮಾಡಿಸಿದ್ರು. ಅದೆಲ್ಲ ಕೇಳಿದೀವಿ, ಅದ್ರ ಬಗ್ಗೆ ತಿಳಿದಿದೆ. ಆದರೆ ಅದು ಇನ್ನೊಂದು ಸಂಸ್ಥೆ

0: ಮುಂದುವರಿಸಿ ಅದೇ ಮಟ್ಟದಲ್ಲಿ ಇಟ್ಕೊಂಡು ಮುಂದುವರಿತಿರೋ ಅವ್ರಿಗೆ ಅದೊಂದು ಗಿಡ ಹುಟ್ಟಾಕೋದು ಸುಲಭ, ಅದನ್ನ ಬೆಳೆಸಿ ಉಳಿಸೋದು ಎಲ್ರಿಗೂ ಸಲ್ಲತ್ತೆ, ಅದರದ್ದು ಶ್ರೇಯ ಎಲ್ರಿಗೂ ಸಲ್ಲತ್ತೆ. ನೀವು ಸಂಸ್ಥೆನ ಉಳಿಸ್ಕೊಂಡು ಮುಂದುವರಿಸ್ಕೊಂಡ್ ಬಂದಿದ್ದೀರಿ, ನಿಮ್ಮೆಲ್ರಿಗೂ ನನ್ನ ಶುಭಾಶಯಗಳು ಮತ್ತು ಶುಭಕಾಮನೆಗಳು. ಹೀಗೆ ಮುಂದುವರಿಲಿ, ಇನ್ನು ಬೇಕಾದಷ್ಟು ಕಾರ್ಯಕ್ರಮಗಳು ನಿಮ್ ಕಡೆಯಿಂದನೂ ಆಗ್ಬೇಕಾಗಿದೆ. ಆಕಾಶವಾಣಿ ಅಂತ ಅವ್ರ ಹೆಸರು ಕೊಟ್ಟಿದ್ದೇ ನಮ್ಗೆ ತುಂಬಾ ಸಂತೋಷ. ಮೈಸೂರಿಂದ ಆಕಾಶವಾಣಿ ಅಂತ ಇತ್ತು ಅಂತ ನಾವು ಅನ್ಕೊಂಡಿರೋದಾಗ್ಲಿ. ಆಕಾಶವಾಣಿ ಇಟ್ಕೊಂಡ ಮೇಲೆ ಇವರು ಟೆಲಿವಿಷನ್ ಎಲ್ಲ ಬಂದಾಗ ದೂರದರ್ಶನ್ ಅಂತ ಇಟ್ಕೊಂಡದ್ದು ಇದ್ರ ಮೇಲೇನೆ ಅಂತ ನಾವು ಅನ್ಕೊಂಡಿರೋದು. ಆತರ ಬರ್ಬೇಕು, ಅದು ನಮ್ಮ ಕಲ್ಚರ್ ನಮ್ಮ ಇದಕ್ಕೆ ಪ್ರಾಮುಖ್ಯತೆ ಕೊಟ್ರೆ ಈ ತರ ಅನೇಕ ಆಕಾಶವಾಣಿ ಪ್ರೋಗ್ರಾಮ್ಗಳು. ಹಾಗೆ ತರ ಎರಡ್ ಸತಿ ಸಂಗೀತಕ್ಕೂ ಕೂಡ ಬಂದಿದ್ದೀನಿ ನಾನು ಪ್ರೋಗ್ರಾಮ್ಗೆ. ಆತರ ನೀವು ನಮ್ಮ ಮಾವನೂರು ಸೆಂಟಿನರಿನಲ್ಲಿ ಆಕಾಶವಾಣಿಯಿಂದ ಅವ್ರದ್ದು ಕಾಂಪೋಸಿಷನ್ ಕೂಡ ಪ್ರಸಾರ ಮಾಡಿತ್ತು. ಸೊ ಅದೆಲ್ಲಕ್ಕೂ ನಿಮ್ಗೆ ಎಲ್ಲಾನು ಸೇರಿ ಇವತ್ತು ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.
1: ಮೈಸೂರನ್ನ ಯೋಗ ನಗರಿಯನ್ನಾಗಿಸೋದಕ್ಕೆ ಮತ್ತೆ ಸ್ವಚ್ಛ ಮೈಸೂರನ್ನಾಗಿಸೋದಕ್ಕೆ ಮುಂದಿನ ದಿನದಲ್ಲಿ ಏನನ್ನ ನಿರೀಕ್ಷೆ ಮಾಡಬಹುದು ನಾವು?
0: ಸ್ವಚ್ಛತೆ ಬಗ್ಗೆ ಎಲ್ಲ ಒಬ್ಬೊಬ್ರಿಗೂ ನಮ್ಮ ಒಂದೊಂದು ಪ್ರಜೆಗಳಿಗೂ ಅದ್ರ ಬಗ್ಗೆ ಪ್ರಜ್ಞೆ ಇರಬೇಕು, ಅದ್ರ ಬಗ್ಗೆ ಕಾಳಜಿ ಇರಬೇಕು. ನಾವು ನಮ್ಮ ಮನೆ ಹೈಜೀನ್ ನಮ್ಮ ಸ್ವತಃ ಹೈಜೀನ್ ನೋಡ್ಕೊಂಡ್ರೆ ನಾವು ಸ್ವಸ್ಥವಾಗಿರ್ತೀವಿ, ಸ್ವಚ್ಛವಾಗಿರ್ತೀವಿ, ಜೊತೆಗೆ ಪರಿಸರನು ಸ್ವಚ್ಛ. ನಾವೆಷ್ಟು ಜವಾಬ್ದಾರಿ ತಗೋತೀವೋ ಪರಿಸರಕ್ಕೂ ಅಷ್ಟೇ ಜವಾಬ್ದಾರಿ ಇಟ್ಕೊಂಡು ಮಾಡಬೇಕು ಅಂತದ್ದು ನಮ್ಮ ಅನಿಸಿಕೆ.
1: ಅಂತಿಮವಾಗಿ ಏನಾದರೂ ಸಂದೇಶ ಇದೆಯಾ ತಮ್ಮದು?
0: ಆಕಾಶವಾಣಿ ನಮ್ಗೆ ಇಲ್ಲಿ ನೀವು ಇವತ್ತಿನ ದಿನ ನಮ್ಮ ಸ್ವಸ್ಥ ಮೈಸೂರು ಬಗ್ಗೆ ಮಾತಾಡಿಸಿ ತುಂಬಾ ಸಂತೋಷ. ಮತ್ತೆ ನೀವು ಇಲ್ಲಿ ಆಕಾಶವಾಣಿಯಲ್ಲೂ ನೀವೆಲ್ಲರೂ ಯಾವಾಗ ಬೇಕಾದ್ರೂ ನಮ್ಮ ಸ್ವಸ್ಥ ಮೈಸೂರು ಇದನ್ನ ಪಡ್ಕೋಬಹುದು. ಡಾಕ್ಟರ್ ಚೆನ್ನಾಗಿ ನಮ್ಮ ವೇಸ್ಲಿ ಅವ್ರಿಗಾಗ್ಲಿ ಡಾಕ್ಟರ್ ಪ್ರತಿಭ ಹೇಳಿದ್ರೆ ನಿಮ್ಮ ಇಲ್ಲಿ ಆಕಾಶವಾಣಿ ಅವ್ರಿಗೂ ಆ ಪ್ರೋಗ್ರಾಮ್ ಎಕ್ಸ್ಟೆಂಡ್ ಮಾಡ್ತೀವಿ. ಅದಲ್ಲದೆ ನಿಮ್ದು ಇನ್ನೇನಾದ್ರು ಇದ್ರೂ ನಾವು ಪ್ರಯತ್ನ ಪಡ್ತೀವಿ ಅದನ್ನ ಈಡೇರ್ಸಕ್ಕೆ.
1: ಒಳ್ಳೇದು ಪ್ರಮೋದಾದೇವಿ ಒಡೆಯರ್ ಅವರೇ, ಇದುವರೆಗೂ ತಾವು ಸ್ವಸ್ಥ ಮೈಸೂರು ಸಂಸ್ಥೆ ಹಾಗೆ ಮೈಸೂರು ಮಹಾರಾಜರಾದ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವಂತಹ ಟ್ರಸ್ಟಿನ ಬಗ್ಗೆ, ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ನಿಮ್ಮ ವೈಯಕ್ತಿಕ ಚಿಂತನೆಗಳನ್ನು ಬಹಳ ಸೊಗಸಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಕಾರ್ಯಗಳು ಯಶಸ್ವಿಯಾಗಲಿ, ಮೈಸೂರು ಆಕಾಶವಾಣಿ ಸದಾ ನಿಮ್ಮ ಬೆಂಬಲಕ್ಕಿರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಮಾತಾಡಿ ನಮ್ಮ ಕೇಳುಗರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸಿದ್ದಕ್ಕೆ ಕೇಳುಗರ ಪರವಾಗಿ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
0: ಧನ್ಯವಾದ,
1: ಪದೇ ಪದೇ ಬರ್ತಾ ಇರಿ. ವಂದನೆಗಳು, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಮತ್ತು ಸ್ವಸ್ಥ ಮೈಸೂರು ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.

0: ಸಿಂಚಾಯಿ ಯೋಜನೆ ಈ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ.
1: ತಾವೆಲ್ಲರೂ ಗಮನಿಸಿದಂತೆ ಉಷ್ಣತಾಮಾನ ಭೂಮಿಯಲ್ಲಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ಅನೇಕ ಕಾರಣಗಳು. ಹೀಗಾಗಿ ನೀರಿನ ಬೇಡಿಕೆ ಬೆಳೆಗಳಿಗೆ ಹೆಚ್ಚಾದಾಗ ಏನ್ ಮಾಡಬೇಕು? ನೀರಾವರಿ ನಿರ್ವಹಣೆ ಅಥವಾ ನೀರಿನ ನಿರ್ವಹಣೆ, ಯಾಕಂದ್ರೆ ನಮ್ಮ ಸುತ್ತಲೂ ಅನೇಕ ನೀರಾವರಿ ಮೂಲಗಳಿದ್ರೂ ಕೂಡ ಆ ನೀರು ನಮ್ಗೆ ಉಪಯೋಗ ಆಗಲಾರದಂತ ಉಪ್ಪಿನಂಶ ಹೊಂದಿದಂತ ಸಮುದ್ರಗಳಲ್ಲಿ ಸಂಗ್ರಹವಾಗಿದೆ. ಆದ್ರೆ ಆ ನೀರು ಎಷ್ಟು ಇಂಪಾರ್ಟೆಂಟು, ಯಾಕಂದ್ರೆ ಕೃಷಿಯಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಆ ಒಂದು ನೀರಿನ ಒಂದು ಸದ್ಬಳಕೆಯನ್ನ ಮತ್ತು ಪ್ರತಿ ಹನಿಗೆ ಹೆಚ್ಚು ಬೆಳೆ ಬೆಳಿಬೇಕು ಅನ್ನುವಂತ ನಿಟ್ಟಿನೊಳಗೆ ಹರ್ ಖೇತ್ ಕೋ ಪಾನಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಜುಲೈ 1 2015 ಪ್ರಾರಂಭವಾದ ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ ಇದು. ಈಗ ಪಕ್ಕಾ ಇಲ್ಲಿ ನೀರಾವರಿ ಸೌರ ಸಹಿತಪ ಅಂತ ಗೊತ್ತಾದಾಗ ಅದು ನದಿ ಆಗಿರ್ಬೋದು, ಕೆರೆಯೇ ಆಗಿರ್ಬೋದು, ಅಥವಾ ಅಂತರ್ಜಲನೇ ಆಗಿರ್ಬೋದು, ಬೋರ್ ಮೂಲಕ ಅಥವಾ ಕೊಳವೆ ಬಾವಿ ಮೂಲಕ ಅಂತಿರಲ್ಲ, ಆ ಒಂದು ಸಾಗುವಳಿ ಪ್ರದೇಶ ಏನಿರ್ತಲ್ಲ, ಆ ನೀರಾವರಿ ಮೂಲಗಳನ್ನ ಹೊಂದಿದಂತಲ್ಲಿ ಅಲ್ಲಿ ಆ ಏರಿಯಾ ವಿಸ್ತರಣೆ ಮಾಡೋದು. ವಿಸ್ತಾರ ಹೆಂಗ್ ಮಾಡೋದು? ನೀರು ವೇಸ್ಟೇಜ್ ಆಗಿರ್ತದಲ್ಲ ಅದನ್ನ ಕಡಿಮೆ ಮಾಡೋದು. ನೀರು ಹೆಂಗ್ ವೇಸ್ಟೇಜ್ ಆಕತಿ? ಒಂದು ನಮ್ ಕೆನಾಲ್ ಅದನ್ನ ಸರಿಯಾಗಿ ಪಿಚಿಂಗ್ ಮಾಡಿರ್ಲಿಲ್ಲ ಅಂದ್ರೆ ಅಲ್ಲಿ ಬಿರುಕು ಬಿಟ್ಟು ಅಲ್ಲೇ ನೀರು ಹೆಂಗ್ ತಿರ್ತತಿ? ಆಪರೇಷನ್ ಲಾಸ್ ಏನು ಮಾಡಕ್ ಆಗಂಗಿಲ್ಲ. ಆದ್ರೆ ಕನ್ವಿಯನ್ಸ್ ಲಾಸ್, ಫೀಲ್ಡ್ ಚನಲ್, ಮೈಕ್ರೋ ಚನಲ್ನಾಗ ನೀರು ಬರುವಾಗ ಸಾಕಷ್ಟು ವೇಸ್ಟೇಜ್ ಇರುತ್ತೆ. ನಾವು ಕೆನಲ್ ಸರಿಯಾಗಿ ಮೇಂಟೈನ್ ಮಾಡಬೇಕು, ನೀರು ಸರಿಯಾಗಿ ಹರಿದು ಬರಬೇಕು, ಅದಕ್ಕೆ ಕರೆಕ್ಟ್ ಸ್ಲೋಪ್ ಇರಬೇಕು, ಎಲ್ಲಿಯೂ ಅನ್ನಸರಿ ವೇಸ್ಟ್ ಆಗಬಾರ್ದು, ಎಲ್ಲರಾದ್ರೂ ಒಡೆದ ಬೇರೆ ಕಡೆ ಹೋಗಿ ನಮಗ ಬೇಡದ ಜಾಗದಲ್ಲಿ ಹೋಗಿ ಅಲ್ಲಿ ಕೂಡ ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡೋದ ನಿಟ್ಟಿನಲ್ಲಿ ಕೂಡ ಎಲ್ಲ ಒಂದು ಪ್ರಮುಖವಾಗಿ ಒಟ್ಟಾರೆ ನೀರಾವರಿ ಬಳಕೆಯ ಒಂದು ದಕ್ಷತೆಯನ್ನು ಹೆಚ್ಚುವಂತ ಕಾರ್ಯ ಈ ಯೋಜನೆಯೊಳಗೆ ಐತಿ. ಇಲ್ಲಿ ಭರವಸೆ ನೀರಾವರಿಗಾಗಿ ಮೂಲಗಳನ್ನು ಮೊದಲು ರಚಿಸೋದ್ರ ಮೇಲೂ ಕೇಂದ್ರೀಕರಣ ಐತಿ. ಜಲಸಂಚಯ ಮತ್ತು ಜಲಸಿಂಚನ ಮೂಲಕ ಸೂಕ್ಷ್ಮ ಮಟ್ಟದಲ್ಲಿ ಮಳೆ ನೀರನ್ನು ಬಳಸಿಕೊಳ್ಳುವ ಮೂಲಕ ರಕ್ಷಣಾತ್ಮಕ ನೀರಾವರಿಯನ್ನು ಸೃಷ್ಟಿಸುತ್ತದೆ. ಅಂದ್ರೆ ಪ್ರೊಟೆಕ್ಟಿವ್ ಇರಿಗೇಷನ್, ಸಂರಕ್ಷಣಾತ್ಮಕ ನೀರಾವರಿ. ನಾವು ನೀರಾವರಿಯನ್ನು ಬಹಳ ಮಂದಿ ನಾವು ಏನ್ ತಿಳ್ಕೊಂತೀವಿ, ಬೆಳೆಗೆ ನೀರು ಬೇಕಾಗಿಲ್ಲ. ಆಕ್ಚುಲಿ ಬೆಳೆಗೆ ಬೇಕಾಗಿರೋದು ತೇವಾಂಶ. ನಾವು ಅನೇಕ ಸಾರಿ ಕೇಳ್ತೀವಿ ಬ್ಲಾಕ್ ಸೋಯಿನ್ ಒಳಗೆ ಅಚ್ಚುಕಟ್ಟು ಪ್ರದೇಶದೊಳಗೆ, ಎಸ್ಪೆಷಲಿ ನದಿ ಅಚ್ಚುಕಟ್ಟು ಪ್ರದೇಶದೊಳಗೆ ನೀರಾವರಿ ಏನ್ ಬಿಡ್ರಿ ಒಂದು ಶಾಪನ ಬಿಡ್ರಿ, ಅದು ವರ ಅಲ್ಲ ಅಂತಾರೆ. ಯಾಕಂತಾರ? ಮಣ್ಣಿನೊಳಗು ಅಂದ್ರೆ ಕ್ಯಾಲ್ಸಿಯಂ, ಮ್ಯಾಗ್ನೇಶಿಯಂ, ಸೋಡಿಯಂ ಇವೆಲ್ಲ ಹೆಚ್ಚದವು, ಇನ್ ನೀರಿನೊಳಗೂ ಅವೇ ಹೆಚ್ಚದವು. ಹಿಂಗಾಗಿ ಅದು ಏನ್ ಉಪಯೋಗ ಅನ್ನುವಂತ ವಿಚಾರಗಳು ಅನೇಕ ಸಾರಿ ಬರ್ತಾವ. ಯಾಕಂದ್ರೆ ಕಮಾಂಡ್ ಏರಿಯಾದೊಳಗೆ ಅನೇಕ ಕಡೆ ಅಚ್ಚುಕಟ್ಟು ಪ್ರದೇಶದೊಳಗೆ ಸಾಕಷ್ಟು ಭೂಮಿ ಸೌಳು ಜೌಳ ಯಾಕಾಗೈತೆ ಅನ್ನೋದು ವಿಚಾರ ಮಾಡಿದಾಗ ಈ ಒಂದು ಯೋಜನೆ ಮಹತ್ವ ನಮ್ಗೆಲ್ಲರಿಗೂ ಅರಿವಾಗುತ್ತೆ. ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಮಾಡಿ ಒಂದು ಮೇಲ್ವಿಚಾರಣೆ, ಈ ಒಂದು ಯೋಜನೆ PMKSY ಪ್ರಧಾನ ಮಂತ್ರಿ ಕೃಷಿ ಸಂಚಯ ಯೋಜನೆ, ಇದರ ಮೇಲ್ವಿಚಾರಣೆ ಅಂತರ್ ಸಚಿವಾಲಯದ ರಾಷ್ಟ್ರೀಯ ಚಾಲನಾ ಸಮಿತಿ ಅಂತ ಮಾಡಿ ಪ್ರಧಾನ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಂಬಂಧಿತ ಸಚಿವಾಲಯಗಳ ಕೇಂದ್ರ ಮಂತ್ರಿಗಳೊಂದಿಗೆ ರಚಿಸಲಾಗುತ್ತದೆ. ಇಲ್ಲಿ ಅಗ್ರಿಕಲ್ಚರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ರೆವಿನ್ಯೂದವರು ಇರ್ಬೋದು, ಎಲ್ಲ ಇಲಾಖೆಗಳ ಸಚಿವಾಲಯಗಳು ಇಲ್ಲಿ ಇನ್ವಾಲ್ವ್ ಆಗಿರ್ತವೆ. ಆ ಕಾರ್ಯಕ್ರಮದ ಪ್ರಕಾರ ಈ ಕಾರ್ಯಕ್ರಮ ಅನುಷ್ಠಾನ, ಸಂಪನ್ಮೂಲಗಳ ಹಂಚಿಕೆ, ಅಂತರ್ ಸಚಿವರ ಸಮನ್ವಯ, ಮೇಲ್ವಿಚಾರಣೆ ಮತ್ತು ಕಾರ್ಯಕ್ಷಮತೆ ಇವೆಲ್ಲ ಒಂದು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಕ್ ಮತ್ತು ಆಯೋಗದ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಇರುತ್ತೆ. ಇನ್ನು ಪ್ರಧಾನ ಮಂತ್ರಿ ಕೃಷಿ ಸಂಚಯ ಯೋಜನೆ ಏನಪ್ಪಾ, ನಮ್ಮ ರೈತರ ಮಟ್ಟದಲ್ಲಿ ನಾವು ಅದನ್ನ ಏನ್ ತಿಳ್ಕೋಬೇಕು? 90% ಸಹಾಯಧನ ಇದಕ್ಕೆ. ತೋಟಕ್ ನೀವು ಸ್ಪ್ರಿಂಕ್ಲರ್ ಅಳವಡಿಸಕ್ ಎಲ್ಲರಿಗೂ ಗುರ್ತೈತಿ, ತುಂತುರು ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್, ಹನಿ ನೀರಾವರಿ ಅಂದ್ರೆ ಡ್ರಿಪ್. ಇವೆರಡು ನೀರಾವರಿ ಬರೋದ್ರಿಂದ ಏನಾಗುತ್ತೆ, ಮಣ್ಣಿನ ಗುಡ್ಡದ ನಮಗೆ ಕೆಡೋದಲ್ಲ. ಕೆಲವೊಂದಿಷ್ಟು ಸಮಸ್ಯೆ ಅದಾವು, ಗಾಳಿ ಹೆಚ್ಚಿದ್ದಾಗ ಸ್ಪ್ರಿಂಕ್ಲರ್ ಸರಿಯಾಗಿ ಉಪಯೋಗ ಆಗಿಲ್ಲ ಅನ್ನೋದಾಗ್ಲಿ, ಕೆಲವೊಮ್ಮೆ ರೆಡ್ ಸಾಯಿಲ್ನಾಗ ಸ್ಪ್ರಿಂಕ್ಲರ್ ಚಲೋ ಅಲ್ಲ ಅನ್ನೋದು, ಯಾಕಂದ್ರೆ ನೀರು ಹಿಂಗಂಗಿಲ್ಲ ಅನ್ನೋ ಕೆಲವೊಂದು ಅದಾವು. ಇದ್ದಾಗ ಕೂಡ ಕೃಷಿ ಭೂಮಿಗೆ ಒಟ್ಟು ನೀರಿನ ಕೊರತೆ ಆಗದಂತೆ ರೈತರು ಮೈಕ್ರೋ ಇರಿಗೇಷನ್ ಸಿಸ್ಟಮ್ಸ್, ಸ್ಪ್ರಿಂಕ್ಲರ್ ಅಥವಾ ಉತ್ತಮ ತಂತ್ರಜ್ಞಾನ ಇವನ್ನೆಲ್ಲ ಈ ಯೋಜನೆಯೊಳಗೆ ಬರ್ತವೆ. ಹೊಲದಲ್ಲಿ ಬೆಳೆ ಬೆಳೆದರೆ ಅದ್ರ ಹಿಂದಿನ ರೈತರ ಬೆವರಿನ ಶ್ರಮ ಎಷ್ಟು ಅಡಗಿರ್ತೈತಿ? ಹೊಲ ಉಳುಮೆ ಮಾಡಿ, ಬಿತ್ತನೆ ಮಾಡಿ, ಅಗತ್ಯಕ್ಕೆ ತಕ್ಕಂತೆ ನೀರು ಉಣಿಸಿದ್ರಷ್ಟೇ ಹೊಲ ಹಸಿರಿನಿಂದ ಕಂಗಡಿಸಲು ಸಾಧ್ಯ. ಯಾಕಂದ್ರೆ ನೀರು ಹೆಚ್ಚು ಬಿಟ್ರು ತ್ರಾಸು, ಎಲ್ಲ ಪೋಷಕಾಂಶಗಳು ಡ್ರೈನ್ ಆಗೋಕ್ಕಾವು, ಮತ್ತೆ ಹೆಚ್ಚು ತೇವಾಂಶ ಇರೋದ್ರಿಂದ ಅವು ಬೆಳೆ ಕೆಡ್ತಾವು, ಒಂಥರ ಶೀತ ಬಾಧೆಗೆ ಈಡಾಗಿ ಅನೇಕ ರೋಗ ರುಜಿನಗಳು ಕೀಟಗಳು ಬರ್ತಾವ. ಅದಕ್ಕೆ ಇದು ಎಲ್ಲದಕ್ಕೂ ಪರಿಹಾರವಾಗಿ ಏನಂದ್ರೆ ಒಳ್ಳೆ ಒಂದು ಇರಿಗೇಷನ್ ಸಿಸ್ಟಮ್ ಡೆವಲಪ್ ಮಾಡಬೇಕು. ಹೆಚ್ಚು ನೀರು ಬೇಡ, ತೇವಾಂಶ ಬೇಕು. ಈಗ ಇವತ್ತಿಗೂ ಭಾರತದಲ್ಲಿ ಉತ್ತಮ ನೀರಾವರಿ ವ್ಯವಸ್ಥೆ ಮರೀಚಿಕೆಯಾಗಿದೆ. ಬೇರೆ ಬೇರೆ ಡೆವಲಪ್ಡ್ ಕಂಟ್ರಿ ಒಳಗೆ ಬಹಳ ಎಫಿಷಿಯಂಟ್ ಯೂಸ್ ಆಫ್ ವಾಟರ್ ಅದು. ನಮಕಿನ ನೀರಿನ ಮೂಲಗಳು ಕಡಿಮೆ ಇದ್ರು, ನಮ್ಮಷ್ಟು ಮಳೆ ಆಗ್ಲಿಕ್ಕಂದ್ರು ಅವರು ನೀರಾವರಿ ಒಳಗೆ ನಮಕಿನ ಹೆಚ್ಚಿನ ಯಶಸ್ಸು ಸಾಧಿಸ್ತಾರ. ಇಲ್ಲೇನಾಗ್ಬಿಟ್ಟದ, ಕಾರಣಾಂತರಗಳಿಂದ ನಮ್ಮಲ್ಲಿ ಉತ್ತಮ ನೀರಾವರಿ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಹಿಂದಕ್ಕೆ ನಾವು ಐತಿಹಾಸಿಕವಾಗಿ ಪುರಾತನ ಒಂದು ಇವನ್ ನೋಡಿದ್ರೆ ಪುಷ್ಕರಿಗಳನ್ನ ರಾಜಸ್ಥಾನದಾಗ, ಹಂಪಿಯೊಳಗ ನೋಡಿದ್ರೆ, ಅಥವಾ ಮಾಕುಟದೊಳಗ ನೋಡಿದ್ರೆ, ಆಗಿನ ಕಾಲದ ರಾಜ ಮಹಾರಾಜರು, ಆಗಿನ ಕಾಲದ ಆಡಳಿತಗಾರರು ಎಷ್ಟೊಂದು ನೀರಿನ ನಿರ್ವಹಣೆಗೆ ಮಹತ್ವ ಕೊಟ್ಟಿದ್ರು ಅನಿಸುತ್ತೆ. ಆದ್ರೆ ಈಗ ನಾವು ಆಧುನಿಕ ತಂತ್ರಜ್ಞಾನದಿಂದ ಬಹಳ ಸುಲಭ

0: ನೀರನ್ನ ದಕ್ಕಿಸ್ಕೊಂತಿದ್ರು, ಅದನ್ನ ಉಪಯೋಗ ಮಾಡೋದ್ರೊಳಗೆ ನಮ್ದು ಪರ್ಫಾರ್ಮೆನ್ಸ್ ಸರಿಯಿಲ್ಲ. ಕೆಲವೊಂದು ಕಡೆ ನೀರು ಹೆಚ್ಚಿರುತ್ತೆ, ಸಮುದ್ರಕ್ಕೆ ಸೇರುತ್ತೆ, ಕೆಲವೆಡೆ ಕುಡಿ ನೀರಿಗೂ ಕೊರತೆ ಇದೆ. ಇದಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ ರೈತರು ನೀರಾವರಿಯಲ್ಲಿರೋ ತಂತ್ರಜ್ಞಾನ ಬಳಸ್ಕೋಬೇಕು. ಸ್ವಲ್ಪ ಕಷ್ಟ ಅದ್ರ ಕ್ಯಾಲ್ಕುಲೇಷನ್ ಅದು ಇದು, ಬಟ್ ಈಗ ಪಾರ್ಷಲ್ ಪ್ಲಮ್ ಹಂಗಿಂಗ್ ನೀರು ಒಂದು ಅಳತೆ ಮಾಡಿ ಬಿಡುವಂತ ಟೂಲ್ಸ್ ಡೆವಲಪ್ ಆಗಿರೋದ್ರಿಂದ ಮತ್ತೆ ಅದು ಒಂದು ರೈತರ ಮಟ್ಟಕ್ಕೆ ಆ ವಿಜ್ಞಾನವನ್ನ ಸರಳೀಕರಣಗೊಳಿಸಿ ವಿಜ್ಞಾನಿಗಳು ಅದನ್ನು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಮತ್ತು ರೈತರು ಕೂಡ ಸ್ವಲ್ಪ ಸುಶಿಕ್ತರ ಆಗಿರೋದ್ರಿಂದ ಈ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಳವಡಿಸಿಕೊಂಡು ನೀರಿನ ಉಳಿತಾಯ ಆಗಬೇಕು ಮತ್ತು ಇಳುವರಿನೂ ಹೆಚ್ಚಾಗಬೇಕು. ನೀರು ಯಾವಾಗ ಬೇಕಾವಾಗ ಅವಾಗ ಕೊಡಬೇಕು. ಈ ಫಾರ್ ಎಕ್ಸಾಂಪಲ್ ಏಕದಳ ಧಾನ್ಯದೊಳಗೆ ಏರೆಡ್ ಎಮರ್ಜೆನ್ಸಿ ಅಂತೀವಿ ನಾವು, ಪೆನಿಕಲ್ ಇನಿಶಿಯೇಷನ್ ಸ್ಟೇಜ್ ಅವಾಗ. ಈಗ ದ್ವಿದಳ ಧಾನ್ಯದೊಳಗೆ ಏನಪ್ಪ ಹೂ ಆಡುವಂಥದ್ರೊಳಗೆ ಕಾಳು ಕಟ್ಟುವಂಥದ್ರೊಳಗೆ ಅಂತೀವಿ, ಅಲ್ಲೇ ತೆನಿ ಹಿರಿಯು ಆಯುವಂಥ ಏಕದಳ ನಾ ಇಂಗ್ಲೀಷ್ನಾಗ ಹೇಳಿದೆ. ಈ ತರ ಕೆಲವೊಮ್ಮೆ ನಿರ್ದಿಷ್ಟವಾದ ಒಂದು ಟೈಮ್ನೊಳಗೆ ನೀರು ಕೊಟ್ಟರಂದ್ರೆ ನೀರಿನ ಬೇಡಿಕೆನೂ ಕಡಿಮೆ ಇರುತ್ತೆ ಮತ್ತು ಆ ನೀರಿನ ಸದ್ಬಳಕೆನೂ ಆಗುತ್ತೆ ಮತ್ತು ಉಳಿದ ನೀರೊಳಗೆ ನಮ್ಮದು ನೀರಾವರಿ ಪ್ರದೇಶ ಹೆಚ್ಚಾಗುತ್ತೆ. ಈ ಎಲ್ಲ ಉದ್ದೇಶಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹೊಂದಿದೆ. ಒಟ್ಟಾರೆ ಸ್ಪ್ರಿಂಕ್ಲರ್ ಹೆಚ್ಚಿಗೆ ನಾವು ಇಲ್ಲಿ ಸ್ಟ್ರೆಸ್ ಕೊಡ್ತಾ ಇದೆ ಸರ್ಕಾರ. ಇನ್ನು ಈ ಯೋಜನೆಯೊಳಗೆ 80-90% ಸಹಾಯದ ನೀಡುತ್ತೆ. ಆದರೆ ಹೊಲ ಬೇಕಾದ್ರೆ ಸಮತಟ್ಟು ಮಾಡದೇ ನೀರಾವರಿ ಮಾಡ್ಬೋದು. ಇಲ್ಲಿ ಗುಡ್ಡಗಾಡು ಪ್ರದೇಶ ಇರಲಿ, ಸ್ಲೋಪ್ ಇರಲಿ, ಲೋ ಪರ್ಟೈಲ್ ಇರಲಿ, ಸೌಡ್ ಇರಲಿ, ಜಮೀನು ಇರಲಿ, ಮತ್ತು ಇವು ಎಲ್ಲ ಇದ್ರೂ ಇಂಥ ಒಂದು ಸ್ಪ್ರಿಂಕ್ಲರ್ ವಿಧಾನ ಏನು ಬರುತ್ತೆ ನಿಮ್ಮ ನೆರವಿಗೆ ಬರುತ್ತೆ. ಯಾವುದೇ ಈ ಪ್ರದೇಶ ಇದ್ರೂ ಬರುತ್ತೆ. ಇನ್ನು ಎಲ್ಲ ರೈತರು ಈ ಯೋಜನೆಗೆ ಅರ್ಹರಾದಾರೆ. ಎಲ್ಲ ಮಾನ್ಯತೆ ಪಡೆದ ಸಂಸ್ಥೆಗಳು ಸಹ ಈ ಯೋಜನೆ ಪ್ರಯೋಜನ ಪಡಿತಾವೆ. ಸ್ವಸಹಾಯ ಗುಂಪು ಇರಬಹುದು, ಟ್ರಸ್ಟ್ ಇರಬಹುದು, ಸಹಕಾರಿ ಸಂಘಗಳು, ಅವರು ಕೂಡ ಈ ಯೋಜನೆಗೆ ಅರ್ಹರಾದಾರೆ. ಗುತ್ತಿಗೆ ಆಧಾರದಲ್ಲಿ ಬೇಸಾಯ ಮಾಡುವ ರೈತರು ಕೂಡ ಈ ಯೋಜನೆ ಲಾಭ ಪಡೆಯಬಹುದು. ಕನಿಷ್ಠ 7 ವರ್ಷಗಳ ಕಾಲ ಗುತ್ತಿಗೆ ಪಡಿಬೇಕಾಗುತ್ತೆ ಈ ಯೋಜನೆಯ ಲಾಭ ಪಡಿಬೇಕಾದ್ರೆ ಅವ್ರು ಬೇಸಾಯ ಮಾಡಬೇಕಾಗುತ್ತೆ. ಮತ್ತು ಈ ಯೋಜನೆ ಪಡೆಯಲು ಬೇಕಾದಂತಹ ಪ್ರಮುಖ ದಾಖಲೆಗಳು ಆಧಾರ್ ಕಾರ್ಡ್, ಗುರುತಿನ ಚೀಟಿಗಾಗಿ ಐಡೆಂಟಿಫಿಕೇಶನ್ಗೆ ಯಾವುದೇ ಪ್ರಮಾಣ ಪತ್ರ, ಭೂಮಿ ಸಂಬಂಧಿಸಿದ ದಾಖಲೆಗಳು ಉತ್ತಾರ, ಜಮೀನಿನ ಜಮಾಬಂದಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಗಾತ್ರದ ಫೋಟೋ, ಮೊಬೈಲ್ ನಂಬರ್. ಮತ್ತಿನ್ನು PMKSY ಯೋಜನೆಯಡಿ ಪ್ರಯೋಜನ ಪಡೆಯಲು ಬಯಸುವ ರೈತರು ಏನ್ ಮಾಡಬೇಕು, ನೀರಿನ ಸಂಪನ್ನಗಳನ್ನು ವ್ಯರ್ಥ ಮಾಡದೆ ಇವ್ರು ಹೆಂಗ ಅಪ್ಲೈ ಮಾಡ್ಬೇಕಪ್ಪ, ಮೊದಲ PMKSY.government.gov.in ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ನೀವು PMKSY ಅಂದ್ರೆ ಗೊತ್ತಾಗುತ್ತೆ, ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆ. ಮುಖಪುಟದಲ್ಲಿ ಕಾಣುವ ಲಾಗಿನ್ ಬಟನ್ ಕ್ಲಿಕ್ ಮಾಡಬೇಕು. ನಿಮ್ಮ ಹೆಸರು ಮತ್ತು ಇಮೇಲ್ ಐಡಿ ಮೂಲಕ ನೀವು ಲಾಗಿನ್ ಮಾಡಬಹುದು. ಮುಂದೆ ಆಗ ಸಂಬಂಧಿತ ಲಿಂಕ್ ಅನ್ನು ಆಯ್ಕೆ ಮಾಡಬೇಕು. PDF ಮಾರ್ಗಸೂಚಿಯಿಂದ ಮಾಹಿತಿಯನ್ನು ಪಡೀರಿ ಮತ್ತು ಅದರಲ್ಲಿ ತಿಳಿಸಿರುವ ಪ್ರಕಾರ ನೋಂದಣಿ ಪೂರ್ಣಗೊಳಿಸಬೇಕು. ಈ ಸ್ಪ್ರಿಂಕ್ಲರ್ ವಿಧಾನದಿಂದ ನಿಮಗೆ ಗೊತ್ತೈತಿ ನಿಮ್ಮ ಕ್ರಾಪಿಗೆ ಯಾವ್ಯಾವ ಕ್ರಾಪು ಸೂಟ್ ಹಾಕುವ, ಆಲೂಗಡ್ಡೆ, ಅವರೆಕಾಳು, ಈರುಳ್ಳಿ, ಕೋಸಗಡ್ಡೆ, ಸ್ಟ್ರಾಬೆರಿ, ಕಡ್ಲಿ, ನೆಲಗಡಲೆ, ಶೇಂಗಾ, ಸಾಸಿವೆ, ಕ್ಲೋಸ್ ಫೇಸ್ ಕ್ರಾಪ್ಸ್ ಆಗಲಿ, ಎಲೆ ತರಕಾರಿ, ಶುಂಠಿ, ಹೂಕೋಸು, ಹೀಗೆ ಬೇಕಾದ ಬೆಳೆಗಳನ್ನು ಈ ಪದ್ಧತಿಯಲ್ಲಿ ಬೆಳೆಯಬಹುದು.
1: PM ಕೃಷಿ ಸಿಂಚಾಯಿ ಯೋಜನೆ ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ SA ಗದ್ದನಕೇರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಕೇಸರಿ ಬಿಳಿ ಹಸಿರು ತ್ಯಾಗ ಶಾಂತಿ ಸತ್ಯದ ಹೆಸರು. ನಮ್ಮೆಲ್ಲರ ಏಕತೆಗೆ ಒಂದೇ ಉಸಿರು, ತ್ರಿವರ್ಣ ಧ್ವಜ ಹಾರಿಸಿ ಕೂಗಿ ಹೇಳೋಣ ನಾವು ಭಾರತೀಯರು. ಆಗಸ್ಟ್ 15 ಪ್ರತಿ ಮನೆಯ ಮೇಲೆ ಹಾರಾಡಲಿ ಐಕ್ಯತೆಯ ಸಂಕೇತವಾದ ರಾಷ್ಟ್ರಧ್ವಜ.
3: ಹರ್ ಘರ್ ತಿರಂಗ,
4: ಘರ್ ಘರ್ ತಿರಂಗ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ 1.55 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಬದಲಾಗುತ್ತಿರುವ ಬೇಡಿಕೆಗೆ ತಕ್ಕಂತೆ ಉತ್ಪನ್ನ ಸಿದ್ದಪಡಿಸುವಂತೆ ಭಾರತೀಯ ನೇಕಾರರಿಗೆ ಜವಳಿ ಸಚಿವಾಲಯ ಕರೆ. ಪ್ರತಿಕೂಲ ಹವಾಮಾನ ಹಾಗೂ ರಸ್ತೆ ಹಾನಿ ಹಿನ್ನೆಲೆ ಅಮರನಾಥ ಯಾತ್ರೆ ಅನಿರ್ದಿಷ್ಟಾವಧಿಗೆ ಸ್ಥಗಿತ. ಡಾಲ್ಫಿನ್ ಚಂಡಮಾರುತದ ಅಬ್ಬರ, ಪೂರ್ವ ಚೀನಾ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರ ಸ್ಥಳಾಂತರ. ವಾರ್ತೆಗಳ ವಿವರ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿರುದ್ದದ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಈ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳ ಸದಸ್ಯರು ಗದ್ದಲ ಉಂಟುಮಾಡಿದ ಹಿನ್ನೆಲೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ 11 ಗಂಟೆಗೆ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಈ ವಿಷಯ ಕುರಿತಂತೆ ಕೇಂದ್ರ ಸಚಿವರ ಹೇಳಿಕೆಗೆ ಆಗ್ರಹಿಸಿ ಪ್ರತಿಭಟಿಸಿದರು. ಇದೆಲ್ಲದರ ನಡುವೆ ಸದನವನ್ನು ಮೊದಲಿಗೆ 12 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂತು. 11 ಗಂಟೆಗೆ ಸದನ ಸಭೆ ಸೇರಿದಾಗ ಸಚಿವರು ತಮ್ಮ ಸಚಿವಾಲಯಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಮಂಡಿಸಿದರು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಶೂನ್ಯ ವೇಳೆ ಕಲಾಪ ಕೈಗೆತ್ತಿಕೊಂಡರು. ಈ ವೇಳೆ ಬಿಜೆಪಿಯ ಕಾರ್ಯಕರ್ತ ತರುಣ್ ಚುಗ್ ಅವರು ಪಂಜಾಬ್ನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಕುಸಿತ ಹಾಗೂ ಹೆಚ್ಚುತ್ತಿರುವ ಮಾದಕ ದ್ರವ್ಯ ಜಾಲದ ವಿಷಯವನ್ನು ಪ್ರಸ್ತಾಪಿಸಿದರು. ಅತಿಯಾದ ಮಾದಕ ದ್ರವ್ಯ ಸೇವನೆಯಿಂದಾಗಿ ಒಂದೇ ವರ್ಷದಲ್ಲಿ 89 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಹೇಳಿದ ಅವರು ಅಲ್ಲಿನ ಸರ್ಕಾರ ಈ ಪಿಡುಗನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆ ಕಲಾಪವನ್ನು ಮುಂದೂಡಲಾಯಿತು. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ ಕಳೆದ ಒಂದು ದಶಕದಲ್ಲಿ 422 ಕೋಟಿ ರೂಪಾಯಿಗಳಿಂದ 1.55 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮಟ್ಟಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು ಪ್ರಸ್ತುತ ಈ ಪೋರ್ಟಲ್ನಲ್ಲಿ 12 ಲಕ್ಷಕ್ಕೂ ಹೆಚ್ಚು ಅತಿಸಣ್ಣ ಮತ್ತು ಸಣ್ಣ ಉದ್ಯಮಗಳು ನೋಂದಾಯಿಸಿಕೊಂಡಿವೆ. ಇವುಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಹಿಳಾ ನೇತೃತ್ವದ ಉದ್ಯಮಗಳು ಹಾಗೂ 42,000ಕ್ಕೂ ಅಧಿಕ ನವೋದ್ಯಮಗಳು ಸೇರಿವೆ ಎಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಈ ಪೋರ್ಟಲ್ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿದ್ದು ಸೂಕ್ತ ಬೆಲೆ ಕಂಡುಕೊಳ್ಳಲು ನೆರವಾಗಿದೆ. ಖರೀದಿ ಪ್ರಕ್ರಿಯೆಯ ಸಮಯವನ್ನು ತಗ್ಗಿಸಿದೆ ಮತ್ತು ಸರ್ಕಾರಕ್ಕೆ ಗಮನಾರ್ಹ ಉಳಿತಾಯ ಮಾಡಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವೋಕಲ್ ಫಾರ್ ಲೋಕಲ್ ಮತ್ತು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ಉತ್ತೇಜನ ನೀಡುವ ಮೂಲಕ ಜಮ್ ವಿಕಸಿತ ಭಾರತದ ಅಡಿಪಾಯವನ್ನು ಬಲಪಡಿಸುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ನೇಕಾರರು ಮತ್ತು ವಿನ್ಯಾಸಕಾರರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಮಾರುಕಟ್ಟೆಯ ಬದಲಾಗುತ್ತಿರುವ ಬೇಡಿಕೆಗಳನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ಉತ್ಪನ್ನಗಳನ್ನು ಸಿದ್ದಪಡಿಸಬೇಕು ಎಂದು ಜವಳಿ ಸಚಿವಾಲಯದ ಕಾರ್ಯದರ್ಶಿ ನೀಲಂ ಶಮಿರಾವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಕೈಮಗ್ಗ ವಿನ್ಯಾಸಕರ ಸಮಾವೇಶದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೈಮಗ್ಗ ವಲಯದಲ್ಲಿ ವಿನ್ಯಾಸ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ನೇಕಾರರು ಉತ್ಪನ್ನಗಳ ವಿನ್ಯಾಸಗಳನ್ನು ಸುಧಾರಿಸುವ ಮೂಲಕ ತಮ್ಮ ಸರಕುಗಳ ಮಾರಾಟವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದರು. ಇದೇ ವೇಳೆ ಅವರು ಕ್ಷೇತ್ರದಲ್ಲಿ ಸಾಧಿಸಿರುವ ಕೌಶಲ್ಯ ಮತ್ತು ಶ್ರೇಷ್ಠತೆಗಾಗಿ ದೇಶಾದ್ಯಂತದ ನೇಕಾರರು ಮತ್ತು ವಿನ್ಯಾಸಕಾರರನ್ನು ಶ್ಲಾಘಿಸಿದರು. ಈ ಸಮಾವೇಶ ನೇಕಾರರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಮತ್ತು ಮಾರುಕಟ್ಟೆ ಪ್ರವೇಶ ಪಡೆಯಲು ಉತ್ತಮ ಅವಕಾಶ ಒದಗಿಸಿದೆ. ಕಾರ್ಯಕ್ರಮದಲ್ಲಿ ಜವಳಿ ಕಾರ್ಯದರ್ಶಿಗಳು ರಾಷ್ಟೀಯ ಕೈಮಗ್ಗ ವಿನ್ಯಾಸ ಸ್ಪರ್ಧೆಯ ವಿಜೇತರನ್ನು ಸನ್ಮಾನಿಸಿದರು. ನೌಕಾಪಡೆಯ ಸಿಬ್ಬಂದಿ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ 4 ದಿನಗಳ ಅಧಿಕೃತ ಮಾರಿಷಸ್ ಪ್ರವಾಸ ಕೈಗೊಂಡಿದ್ದಾರೆ. ಈ ಭೇಟಿ ಮಾರಿಷಸ್ನೊಂದಿಗಿನ ದ್ವಿಪಕ್ಷೀಯ ಕಡಲು ಸಹಕಾರ ಮತ್ತು ರಕ್ಷಣಾ ಸಂಬಂಧಗಳ ಬಲವರ್ಧನೆಯೆಡೆಗಿನ ಭಾರತದ ಪ್ರಯತ್ನಗಳ ಭಾಗವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ತಮ್ಮ ಭೇಟಿಯ ವೇಳೆ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಮಾರಿಷಸ್ನ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದು ಕಡಲ ಭದ್ರತೆ, ರಕ್ಷಣಾ ಸಹಕಾರ, ಸಾಮರ್ಥ್ಯ ವೃದ್ಧಿ ಮತ್ತು ಮಿಲಿಟರಿ ಸಹಭಾಗಿತ್ವ ಸೇರಿದಂತೆ ವಿವಿಧ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಉತ್ತರ ಕಾಶ್ಮೀರದ ಬಲ್ತಾಲ್ ಹಾಗೂ ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ ಮಾರ್ಗಗಳಲ್ಲಿ ರಸ್ತೆಗಳು ತೀವ್ರವಾಗಿ ಹಾನಿಗೊಳಗಾಗಿರುವ ಹಿನ್ನೆಲೆಯಲ್ಲಿ ಮತ್ತು ಪ್ರತಿಕೂಲ ಹವಾಮಾನ ಮುನ್ಸೂಚನೆಯಿಂದಾಗಿ ಈ ವರ್ಷದ ಅಮರನಾಥ ಯಾತ್ರೆಯನ್ನು ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಲಾಗಿದೆ. ಮಾರ್ಗಗಳನ್ನು ಸರಿಪಡಿಸಲು ಹೆಚ್ಚಿನ ಸಮಯ ಅಗತ್ಯವಿರುವ ಹಾಗೂ ಯಾತ್ರಿಕರ ಸುರಕ್ಷತೆಯನ್ನು ಪರಿಗಣಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ವರ್ಷದ ನೋಂದಣಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದ್ದು ಇನ್ನು ಮುಂದೆ ಕಣಿವೆ ಪ್ರದೇಶಕ್ಕೆ ಯಾತ್ರಿಕರ ಪ್ರವೇಶವನ್ನು ಅನುಮತಿಸುವುದಿಲ್ಲ. ಆದರೆ ಆಚರಣೆಯ ಭಾಗವಾಗಿ ಚಡಿ ಮುಬಾರಕ್ ಎಂಬ ಭಗವಾನ್ ಶಿವನ ಪವಿತ್ರ ತ್ರಿಶೂಲ್ ಆಚರಣೆ ಸಾಂಪ್ರದಾಯಿಕ ಪಹಲ್ಗಾಮ್ ಮಾರ್ಗದಲ್ಲಿ ಸಾಗಿ ಇದೇ 28ರಂದು ಗುಹಾಂತರ ದೇವಾಲಯ ತಲುಪಲಿದ್ದು ಅಂದು ಯಾತ್ರೆಗೆ ಅಧಿಕೃತ ತೆರೆ ಬೀಳಲಿದೆ. ಇದುವರೆಗೂ 4.80 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಪವಿತ್ರ ಹಿಮಲಿಂಗದ ದರ್ಶನ ಪಡೆದಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪಥ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು, ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಚೀನಾದಲ್ಲಿ ಡಾಲ್ಫಿನ್ ಚಂಡಮಾರುತ ಶಾಂಘೈ ಕರಾವಳಿಗೆ ಅಪ್ಪಳಿಸಿರುವ ಹಿನ್ನೆಲೆಯಲ್ಲಿ ಶಾಂಘೈ ನಗರ ಸೇರಿದಂತೆ ಪೂರ್ವ ಚೀನಾದ ವಿವಿಧ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಭಾರೀ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ಈ ಭಾಗದಲ್ಲಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ವ್ಯತ್ಯಯವಾಗಿದ್ದು, ಶಾಂಘೈ ಒಂದರಲ್ಲಿ ಸುಮಾರು 1,000 ವಿಮಾನಗಳ ಸಂಚಾರ ರದ್ದಾಗಿದೆ. ವಿವಿಧ ಪ್ರಾಂತ್ಯಗಳಲ್ಲಿ ಭಾರೀ ಮಳೆ ಮುಂದುವರೆಯಲಿದ್ದು, ಡಿಸ್ನಿಲ್ಯಾಂಡ್, ಲೆಗೋಲ್ಯಾಂಡ್ ಸೇರಿದಂತೆ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಮುಚ್ಚಲಾಗಿದೆ. ಪ್ರಸ್ತುತ ಈ ಚಂಡಮಾರುತದ ತೀವ್ರತೆ ಕೊಂಚ ತಗ್ಗಿದೆ. ಈ ವರ್ಷ ಚೀನಾಗೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಚಂಡಮಾರುತ ಇದಾಗಿದೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಅರಣ್ಯಗಳಲ್ಲಿ ವಾಸಿಸುವ ಸಿಂಹಗಳು ಎದುರಿಸುತ್ತಿರುವ ಅಪಾಯಗಳು ಹಾಗೂ ಜೀವ ವೈವಿಧ್ಯತೆಯಲ್ಲಿ ಅವು ವಹಿಸುವ ಪ್ರಮುಖ ಪಾತ್ರದ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಆಚರಣೆಯ ಉದ್ದೇಶವಾಗಿದೆ. ವಿಶ್ವ ಸಿಂಹ ದಿನದ ಅಂಗವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂತತಿ ಗಮನಾರ್ಹವಾಗಿ ವೃದ್ಧಿಸುತ್ತಿದ್ದು ಅವುಗಳ ಆವಾಸ ಸ್ಥಾನ ಮತ್ತು ವ್ಯಾಪ್ತಿಯು ವಿಸ್ತಾರಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ 1.55 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಬದಲಾಗುತ್ತಿರುವ ಬೇಡಿಕೆಗೆ ತಕ್ಕಂತೆ ಉತ್ಪನ್ನ ಸಿದ್ದಪಡಿಸುವಂತೆ ಭಾರತೀಯ ನೇಕಾರರಿಗೆ ಜವಳಿ ಸಚಿವಾಲಯ ಕರೆ. ಪ್ರತಿಕೂಲ ಹವಾಮಾನ ಹಾಗೂ ರಸ್ತೆ ಹಾನಿ ಹಿನ್ನೆಲೆ ಅಮರನಾಥ ಯಾತ್ರೆ ಅನಿರ್ದಿಷ್ಟಾವಧಿಗೆ ಸ್ಥಗಿತ. ಹಾಗೂ ಡಾಲ್ಫಿನ್ ಚಂಡಮಾರುತದ ಅಬ್ಬರ, ಪೂರ್ವ ಚೀನಾ ಪ್ರದೇಶಗಳಿಂದ 10

0: ಲಕ್ಷಕ್ಕೂ ಹೆಚ್ಚು ಜನರ ಸ್ಥಳಾಂತರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು.

ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿ ಅವರು ಹಾಡಿದ ಅಲೆಮಾರಿ ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ ಅವರದಾಗಿತ್ತು.

ಅಂತರ್ಗಾಮಿಯ ಚಿತ್ರದ ಹಾಡೋದನಿಯಾಗಿದ್ದಾರೆ ರಮೇಶ್ ಚಂದ್ರ ಹಾಗೂ ಮಂಜುಳಾ ಗುರುರಾಜ್. ಶ್ಯಾಮ್ ಸುಂದರ ಕುಲಕರ್ಣಿಯವರ ಗೀತ ರಚನೆ ಇದು. ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈ

0: ಬಾನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಚೈತ್ರವನ ಕಾರ್ಯಕ್ರಮದ ಕೇಳಿದವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂ ಎಸ್ ವಿನಾಯಕ.

ಕಾವ್ಯ ಕಲಾವಿಲಾಸಿಗಳೇ, ಈಗಾಗಲೇ ನೀವು ಹಿಂದಿನ ಕಥೆಯಲ್ಲಿ ಕೇಳಿರುವಂತೆ ಚಂದ್ರಹಾಸ ದುಷ್ಟಬುದ್ಧಿ ಕೊಟ್ಟಿರುವಂತಹ ಪತ್ರವನ್ನ ಅವನ ಮಗನಿಗೆ ಕೊಡಲೆಂದು ತೆಗೆದುಕೊಂಡು ಬಂದು ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಪರಿಶ್ರಾಂತನಾಗಿ ಮಲಗಿದ್ದಾನೆ. ಅಲ್ಲಿಂದ ಮುಂದೆ ಏನಾಯಿತು ಅನ್ನುವುದನ್ನ ಇಂದಿನ ಕಾವ್ಯವಾಚನದಲ್ಲಿ ಕೇಳೋಣ.

ಅರ್ಜುನನಿಗೆ ನಾರದರು ಈ ಕಥೆಯನ್ನು ಮುಂದುವರಿಸಿ ಹೇಳುತ್ತಾ ಹೋಗುತ್ತಾರೆ. ಅರ್ಜುನ, ಈ ರೀತಿ ಚಂದ್ರಹಾಸ ಅರಮನೆಯ ಹೊರವಲಯದಲ್ಲಿರುವಂತಹ ಉದ್ಯಾನವನದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಸುಖ ನಿದ್ರೆಯನ್ನು ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಆ ರಾಜ್ಯದ ರಾಜನಾದ ಕುಂತಲೇಂದ್ರಂಗೆ ಚಂಪಕಮಾಲಿನಿ ಅಂತ ಒಬ್ಬ ಮಗಳಿದ್ದಾಳೆ. ಅವಳ ಗೆಳತಿ ಈ ದುಷ್ಟಬುದ್ಧಿಯ ಮಗಳಾದಂತಹ ವಿಷಯ. ಅವರಿಬ್ಬರೂ ಸಹ ತಮ್ಮ ಗೆಳತಿಯರೊಡನೆ ಬೇಸಿಗೆಯ ಕಾಲ ಬೇರೆ, ವಸಂತ ಋತು ಬಂದಿದೆ, ಆದ್ದರಿಂದ ಎಲ್ಲರೂ ಸಹ ವಿಹಾರಕ್ಕೆ ಹೋಗೋಣ ಅಂತ ಹೇಳಿ ವನವಿಹಾರ ಜೊತೆಗೆ ಜಲಕ್ರೀಡೆ ಇವೆರಡನ್ನು ನೆಪ ಮಾಡಿಕೊಂಡು ಇದೇ ಉದ್ಯಾನವನಕ್ಕಾಗಿ ಬಂದಿದ್ದಾರೆ.

ಆ ಸ್ತ್ರೀಯರ ಹಾವ ಭಾವ ವಿಲಾಸ ವಿಭ್ರಮವನ್ನ ಲಕ್ಷ್ಮೀಶ ಅದ್ಭುತವಾಗಿ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾನೆ. ಆ ಸ್ತ್ರೀಯರೆಲ್ಲ ಬಂದಿರುವ ವರ್ಣನೆಯನ್ನ ಮಾಡುತ್ತಾ ಇದ್ದಾನೆ ಮುಂದಿನ ಪದ್ಯಗಳಲ್ಲಿ. ವಿಶಾಲವಾದಂತಹ ತಾವರೆಯ ದಳದಂತಹ ಕಂಡುಗಳುಳ್ಳ ಆ ಕೋಮಲೆಯರು, ಅವರ ನಡುವಂತೂ ಒಪ್ಪಿಡಿ ಒಂದು ಹಿಡಿಯಷ್ಟು ತುಂಬಾ ತೆಳ್ಳನೆಯ ಸೊಂಟವುಳ್ಳ ಆ ಬಾಲಕಿಯರು, ಸೊಗಸಾದ ಹೊಳೆ ಹೊಳೆಯುವಂತಹ ಹಲ್ಲು, ಹೊಳೆಯುವಂತಹ ಕೆನ್ನೆ, ಉತ್ತಮವಾದ ದೇಹ ಸೌಷ್ಠವವನ್ನು ಹೊಂದಿದ್ದಾರೆ ಈ ವಿಲಾಸಿನಿಯರು. ಅವರ ತಲೆ ಕೂದಲು ಒಂದು ಮಾರಿನಷ್ಟು ಉದ್ದವಾಗಿದೆ. ಇಂತಹ ಚೆಲುವಿನ ಸುಂದರಿಯರು ಎಲ್ಲರೂ ಸಹ ವನವಿಹಾರಕ್ಕೆ ಮತ್ತು ಜಲಕ್ರೀಡೆಗಾಗಿ ಅಲ್ಲಿ ಬಂದಿದ್ದಾರೆ. ಅವರೆಲ್ಲ ಹೇಗಿದ್ರು ಕವಿಯ ವರ್ಣನೆಯಲ್ಲಿಯೇ ಕೇಳೋಣ.

ಕವಿ ಅವರ ಸೌಂದರ್ಯವನ್ನ ಅನೇಕ ವಿಶೇಷಣಗಳಿಂದ ಬಣ್ಣಿಸುತ್ತಾನೆ. ಅವರ ಧ್ವನಿ ಕೀರವಾಣಿ, ಗಿಳಿಯಂತೆ ಸೊಗಸಾದ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಅವರ ತಲೆ ಕೂದಲು ಕಪ್ಪಾದಂತಹ ಹಾವಿನ ಹಾಗೆ ದೀರ್ಘವಾಗಿದೆ, ಮದಿಸಿದ ಆನೆಯ ಹಾಗೆ ನಡೀತಾ ಇದ್ದಾರೆ. ಮನ್ಮಥನೆ ಇವರ ಸಿರಿ ಸಂಪತ್ತು ಅನ್ನುವ ಹಾಗೆ ಬರ್ತಾ ಇದ್ದಾರೆ. ಅವರ ಮೈಬಣ್ಣ ಚಿನ್ನದ ಹಾಗೆ ಫಳಫಳ ಅಂತ ಹೊಳಿತಾ ಇದೆ. ಕಮಲದ ದಳದಂತೆ ಕಣ್ಣುಗಳು, ಕಳವೆತ್ತ ಕಾಮಿನಿಯರು ಹೀಗೆ ಬರ್ತಾ ಇದ್ದಾರೆ. ಇವರು ಕೈಗೆ ರತ್ನದ ಕಂಕಣಗಳನ್ನ, ಕಾಲಿಗೆ ಚಿನ್ನದ ಬಳೆಗಳನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಇವರು ಕನಕಮಣಿ ನಿಗಳಯ್ಯರ್. ಅವರ ಮುಖ ಫಳಫಳ ಅಂತ ಹೊಳಿತಾ ಇದೆ. ಅವರ ಹಲ್ಲು ಎಷ್ಟು ಚೆಲುವಾಗಿದೆ ಅಂತಂದ್ರೆ ವಜ್ರದಂತೆ ಹೊಳಪಿರುವಂತಹ ಹಲ್ಲುಗಳನ್ನು ಹೊಂದಿದ್ದಾರೆ. ಅಂದ್ರೆ ಅವರು ಯುವತಿಯರು ಅನ್ನೋದಕ್ಕೆ ಕವಿ ಕೊಡುವ ಉದಾಹರಣೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಬಾಲ್ಯ ಕಳೆದಿದೆ, ಹುಡುಗಾಟ ಕಳೆದಿದೆ, ಇನ್ನು ಉಳಿದಿರೋದು ಯಾವ್ದು ಅಂತಂದ್ರೆ ಮುಪ್ಪು ಮಾತ್ರ ಉಳಿದಿದೆ. ಕಳೆದು ಉಳಿದ ರನ್ನೆಯರ್ ಕಾಂತಿ ಸಂಪನ್ನೆಯರ್ ಅಂತಹ ಉದ್ಯಾನವನಕ್ಕೆ ನಡೆತಂದರು.

ಚಂಪಕ ಮಾಲಿನಿ ಹಾಗೂ ಅವಳ ಆತ್ಮಸಖಿಯಾದಂತಹ ವಿಷಯ ಹಾಗೂ ಅವಳ ಜೊತೆಗಿರುವಂತಹ ಅನೇಕ ಸಖಿಯರು ಎಲ್ಲರೂ ಸಹ ಆ ಉದ್ಯಾನವನದಲ್ಲಿ ತಿರುಗಾಡ್ತಾ ಇದ್ದಾರೆ. ಅವರ ತಿರುಗಾಟವನ್ನು ನೋಡಿ ಅಲ್ಲಿರುವಂತಹ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಜೊತೆಗೆ ಅಲ್ಲಿರುವಂತಹ ಗಿರಡ ಮರಗಳು ಸೋಲನ್ನು ಒಪ್ಪಿಕೊಂಡು ಬಿಟ್ಟು ಅಲ್ಲಿ ಬಂದಿರುವಂತಹ ಆ ಸಖಿಯರ, ಆ ಅಂಗನೆಯರ ಅಡಿಗೆ ತಳಿರು ಚಿಗುರು, ಇಂತಹ ಕೋಮಲತೆ, ಇಂತಹ ಸುಂದರವಾದಂತಹ ಬಣ್ಣ ನನ್ನಲ್ಲಿ ಇಲ್ಲ ಅಂತ ಸೋಲನ್ನು ಒಪ್ಪಿಕೊಂಡು ಬಿಡ್ತು. ಅದೇ ರೀತಿ ಅವರ ತುಟಿಗಳಿಗೆ ತೊಂಡೆಯ ಹಣ್ಣು ಇಷ್ಟು ಕೆಂಪು ನನ್ನಲ್ಲಿ ಇಲ್ಲ ಅಂತ ಹೇಳಿ ತಾನು ಮುಖವನ್ನು ಬಾಡಿಸಿತು. ತಾವರೆ ಇವರ ಮುಖವನ್ನು ನೋಡಿ ನಾನಿಷ್ಟು ಚೆನ್ನಾಗಿ ಅರಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶರಣಾಗತವಾಯಿತು. ಅವರ ಸ್ತನಗಳ ಗಾತ್ರವನ್ನು ನೋಡಿ ಬೇಲದ ಕಾಯಿ ನಾನು ಈ ರೀತಿ ಇಲ್ಲ ಅಂತ ಒಪ್ಕೊಳ್ತು. ಅವರ ಕಣ್ಣಿನ ಚೆಲುವಿಗೆ ನೈದಿಲೆ ತಲೆಬಾಗಿತ್ತು. ಅವರ ನಯವಾದ ತೊಡೆಗಳಿಗೆ ಬಾಳೆ ತನ್ನ ಸೋಲನ್ನು ಒಪ್ಪಿಕೊಂಡಿದೆ. ಅದೇ ರೀತಿ ಎಳೆ ಬಳ್ಳಿ ಮೈಗೆ, ಅಂತಹ ಸುಂದರವಾದ ನೀಳವಾದಂತಹ ಮೂಗಿಗೆ ಸಂಪಿಗೆ, ಅವರ ನಗೆಗೆ ಮಲ್ಲಿಗೆ, ಅವರ ಹಲ್ಲಿಗೆ ಮೊಲ್ಲೆಯ ಹೂವು, ಅವರ ಮುಂಗುರುಳುಗಳಿಗೆ ತಲೆ ಕೂದಲಿನ ಕರಿಯ ಬಣ್ಣಕ್ಕೆ ದುಂಬಿ, ಅವರ ನುಡಿಗೆ ನವಿಲು, ಅವರ ನಡೆಗೆ ಹಂಸ, ಅಷ್ಟೇಕೆ ಅವರ ಸುಂದರವಾದ ಇಂಪಾದ ಧ್ವನಿಯ ಇಂಚರಕ್ಕೆ ಕೋಗಿಲೆಗಳು ಗಿಳಿಗಳು ಸಹ ಸೋತು ಹೋದವು. ಹಾಗಾಗಿ ಸೋತು ಅವರ ಅವಯವಗಳಲ್ಲಿ, ಅವರ ಅಂಗಾಂಗಗಳಲ್ಲಿ ನೆಲೆಸಿದವು ಅಂತ ಅಂದಮೇಲೆ ಸ್ತ್ರೀಯರಿಗೆ ಸೋಲ್ದೆ ಇರೋರು ಯಾರು ಅಂತ ಹೇಳಿ ಕವಿ ವಿಶಿಷ್ಟವಾಗಿ ವರ್ಣನೆ ಮಾಡ್ತಾನೆ ಈ ಪದ್ಯದಲ್ಲಿ.

0: ಜೊತೆಗೆ ಅಂಗ ಜನ ಸೊಕ್ಕಾನೆಗಳ ತೆರದೊಳು.
1: ಆ ಯೌವನದಿಂದ ಕೂಡಿರುವಂತಹ ಹೆಣ್ಣು ಮಕ್ಕಳು ಉಪವನ ಅಂದ್ರೆ ಉದ್ಯಾನವನಕ್ಕೆ ಬಂದು ಅಲ್ಲಿ ಅನೇಕ ರೀತಿಯ ಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ. ಹಕ್ಕಿಗಳ ಧ್ವನಿಯನ್ನ ಅನುಕರಣೆ ಮಾಡ್ತಾ ಇದ್ದಾರೆ, ಅದೇ ರೀತಿ ಆ ಪ್ರಾಣಿಗಳ ನಡೆಯನ್ನ ಅನುಕರಣೆಯನ್ನು ಮಾಡ್ತಾ ಅನೇಕ ವಿಧವಾದ ಚೇಷ್ಟೆಗಳಿಂದ ಭುಲ್ಲವಿಸ್ತಾ ಇದ್ದಾರೆ. ಭುಲ್ಲವಿಸೋ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವನಿಜಾತ ಅಂತಂದ್ರೆ ಭೂಮಿಯಲ್ಲಿ ಬೆಳೆದವು ಮರಗಳು ಅಂತ ಸಾಮಾನ್ಯವಾಗಿ ನಮ್ಮ ಸಂಸ್ಕೃತ ಕಾವ್ಯಗಳಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಗಿಡಗಳು ಮರಗಳು ಹೂ ಬಿಡ್ಲಿಲ್ಲ ಅಂದ್ರೆ ಚಿಗುರ್ಲಿಲ್ಲ ಅಂತಂದ್ರೆ ಯುವತಿಯರು ಅದಕ್ಕೆ ಕಾಲಿನಿಂದ ಒದ್ದರೆ ಅಥವಾ ತಮ್ಮ ಕಾಲನ್ನು ಸಾಕಿಸಿದ್ರೆ ಕೈಯಿಂದ ಮುಟ್ಟಿದ್ರೆ ಅವುಗಳಲ್ಲಿ ಚಿಗುರು ಉಂಟಾಗತ್ತೆ, ಹೂಗಳು ಅರಳ್ತವೆ ಅಂತ. ಇದನ್ನ ದೋಹದ ಕ್ರಿಯೆ ಅಂತ ಹೇಳಿ ಕಾಳಿದಾಸ ಮಾಲವಿಕಾಗ್ನಿ ಮಿತ್ರ ಮುಂತಾದ ನಾಟಕಗಳಲ್ಲಿ ವರ್ಣನೆ ಮಾಡಿದ್ದಾನೆ. ಆ ಕವಿ ಇದನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಬಳಸ್ಕೊಳ್ತಾ ಇದ್ದಾನೆ ನೋಡಿ. ಕಂಡ ಕಂಡ ಅವನಿ ಜಾತಂಗಳಂ ಚಿಗುರಿಸಿದರು, ಒಡನೆ ಪೂ ತೋರಿಸಿದರು. ಇವ್ರು ಬಂದು ಅವುಗಳು ಮುಟ್ಟುತ್ತಿರ್ಲಿಕ್ಕೆ, ಅವುಗಳನ್ನ ಕಾಲಿನಿಂದ ತಾಡಿಸಿರ್ತಿರ್ಲಿಕ್ಕೆ ಅವುಗಳೆಲ್ಲವೂ ಸಹ ರೋಮಾಂಚನಗೊಂಡು ಅವುಗಳಲ್ಲಿ ಹೂವುಗಳನ್ನ ಚಿಗುರುಗಳನ್ನ ತಳೆದವು. ಅಲ್ಲಿ ಬಿಟ್ಟಿರುವಂತಹ ಹೂವುಗಳನ್ನ ತಮಗೆ ಯಾವ್ಯಾವ ಹೂವು ಬೇಕೋ ಅದನ್ನ ಕಿತ್ಕೊಳ್ತಾ ಇದ್ದಾರೆ. ಅಲ್ಲಿ ಇರುವಂತಹ ಉಪವನದ ಮಧ್ಯದಲ್ಲಿ ಇರುವಂತಹ ಸರೋವರದಲ್ಲಿ ಇಳಿತಾ ಇದ್ದಾರೆ. ಕವಿ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ. ತುಂಬಾ ಚೆಲುವೆಯರಾದ ಇವರು ಸರೋವರದಲ್ಲಿ ಇಳಿದಿದ್ದು ಹ್ಯಾಕ್ ಕಾಣಿಸ್ತಪ್ಪ ಅಂತಂದ್ರೆ, ಮನ್ಮಥನ ಸೊಕ್ಕಿದ ಆನೆಗಳೇ ನೀರಿನಲ್ಲಿ ಇಳಿತಾ ಇದೆಯೇನೋ ಎನ್ನುವ ಹಾಗೆ ಉಪಮೆಯ ಮೂಲಕ ಉಪಮಾಲೋಲನಾದಂತಹ ಲಕ್ಷ್ಮೀಶ ವರ್ಣಿಸ್ತಾ ಇದ್ದಾನೆ ಈ ಪದ್ಯದಲ್ಲಿ. ಅವರು ನೀರಾಟವನ್ನ ಆಡ್ತಾ ಇದ್ದಾರೆ.

ಎಲ್ಲರೂ ಸಹ ಆ ಸರೋವರದಲ್ಲಿ ಇಳಿದು ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕವಿ ಭ್ರಾಂತಿಮಾನ ಅನ್ನೋ ಅಲಂಕಾರದ ಮೂಲಕ ಇದನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಆ ಸ್ತ್ರೀಯರಿಗೂ ಈ ಸರೋವರಕ್ಕೂ ಏನು ವ್ಯತ್ಯಾಸ ಇರಲಿಲ್ಲ ಅಂತ. ಅದಕ್ಕೆ ಅವನು ಕೊಡ್ತಕ್ಕಂತ ಹೋಲಿಕೆ ನೋಡಿ ಹೇಗಿದೆ. ನೀರಿ ಕುರುಳುಗಳೇ ತುಂಬಿಗಳು, ಅವರ ಸುಂದರವಾದಂತಹ ತಲೆಯ ಮೇಲೆ ಕಾಣ್ತಾ ಇರುವಂತಹ ಮೆರಿತಾ ಇರ್ತಕ್ಕಂತಹ ಮುಂಗುರುಳುಗಳೇ ತುಂಬಿಗಳು, ಹೊಳೆ ಹೊಳೆಯುವಂತಹ ಲೋಚನ ಕಣ್ಣೇ ಮರಿ ಮೀನುಗಳು, ಮುಖವೇ ತಾವರೆಯ ಅಲರ್ ಹೂವಿನ ಹಾಗೆ ಕಾಣಿಸ್ತಾ ಇದೆ, ಅವರ ಹೊಟ್ಟೆಯ ಮೇಲೆ ಮೂಡಿರುವಂತಹ ಮಡಿಕೆಗಳ ನೀರಿನ ಅಲೆಯ ಹಾಗೆ ಕಾಣಿಸ್ತಾ ಇದೆ, ಅವರ ಕುತ್ತಿಗೆ ಕಂದರ ಅಂದ್ರೆ ಕುತ್ತಿಗೆ, ಆ ಕುತ್ತಿಗೆಯೇ ಶಂಖದ ಹಾಗೆ ಕಾಣಿಸ್ತಾ ಇದೆ, ಅವರ ಸ್ತನಗಳೇ ಕಮಲದ ಮೊಗ್ಗುಗಳಾಗಿದೆ, ಅವರ ದೇಹದ ಮೇಲೆ ಬೆಳೆದಿರುವಂತಹ ಪಳಪಳ ಅಂತ ಹೊಳಿತಾ ಇರುವಂತಹ ಕೂದಲುಗಳೇ ಮರಳಿನ ಹಾಗೆ, ಅವರ ದೇಹವೇ ತಿಳಿ ನೀರಿನ ಕಾಂತಿಯಾಗಿದೆ. ಅಷ್ಟೇ ಅಲ್ಲ, ದೇಹದ ಮಧ್ಯದಲ್ಲಿ ಕಾಣುವಂತಹ ಒಂದು ಗೆರೆ ಕಮಲದ ದಂಟಿನ ಹಾಗೆ ಕಾಣಿಸ್ತಾ ಇದೆ. ಆದ್ರಿಂದ ಇವರಿಗೂ ಆ ಸರೋವರಕ್ಕೂ ಭೇದವೇ ಇಲ್ಲ ಎನ್ನುವಂತೆ ಅಭೇದ ರೂಪಕದಿಂದ ಕವಿ ಈ ಸ್ತ್ರೀಯರನ್ನು ಎಲ್ಲರನ್ನು ಸಹ ನದಿಗೆ ಹೋಲಿಸಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅವರೆಲ್ಲ ಜಲಕ್ರೀಡೆಯನ್ನು ಆಡ್ತಾ ಇದ್ದಾರೆ. ಮುಂದೇನಾಯ್ತು ಅನ್ನೋದಕ್ಕೆ ಕೇಳೋಣ.

ನೀರಾಟ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾನೆ. ಅವರ ಮೇಲುದ ಮೇಲ್ವಸ್ತ್ರ ವೇಲ್ ಅಂತ ನಾವ್ ಏನ್ ಹೇಳ್ತೇವೆ, ಅದರ ಮರೆಯಲ್ಲಿ ಕಾಣ್ತಾ ಇರುವಂತಹ ತಾವರೆಯ ಮೊಗ್ಗಿನಂತಹ ಸ್ತನಗಳು ಅಲುಗಾಡ್ತಾ ಇರಬೇಕಾದ್ರೆ, ನೀರಿನಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಅವೆಲ್ಲ ಚಂಚಲವಾಗಿ ಅಲುಗಾಡ್ತಾ ಇದ್ದಾವೆ. ತಾವು ಅರೆ ತೆರೆದ ಕೈಗಳಿಂದ ತುಡುಕಿದರು. ತಾವರೆ ತೆರೆದ ಅನ್ನುವುದನ್ನ ಕವಿ ಇಲ್ಲಿ ಶ್ಲೇಷಾಲಂಕಾರದಲ್ಲಿ ಬಳಸಿರೋದನ್ನು ಕಾಣ್ತೇವೆ. ಲಕ್ಷ್ಮೀಶನ ಪದ್ಯಗಳಲ್ಲಿಯೇ ವಿಶಿಷ್ಟವಾದ ಪದ್ಯಗಳಲ್ಲಿ ಇದು ಒಂದು. ಅಂತಹ ಆ ಕೈಗಳಿಂದ ತುಡುಕಿದ ಆ ನೀರನ್ನ ತಗೊಳ್ತಾ ಇದ್ದಾರೆ. ನೀರನ್ನು ತಗೊಂಡು ಒಬ್ಬರಿಗೊಬ್ಬರಿಗೆ ಎರಚ್ತಾ ಇದ್ದಾರೆ. ಆ ಎರಚೋದು ಹ್ಯಾಗ ಕಾಣಿಸ್ತಾ ಇದೆ ಅಂತ ಹ್ಯಾಗೆ ಕೇಳಿಸ್ತಾ ಇದೆ ಅಂತಂದ್ರೆ, ಆ ನೀರಿನ ಎರಚುವ ಧ್ವನಿಯ ಜೊತೆಗೆ ಚೆಲ್ವ ಕಂಕಣ ರವಂ, ಇವ್ರ ಕೈಲಿ ಹಾಕೊಂಡಿರುವಂತಹ ಚಿನ್ನದ ಕಂಕಣದ ಧ್ವನಿಯ ಜೊತೆಗೆ ಚೆಲ್ವ ಕಂ ಕಣರವಂ ಬೆಸೆಯ. ಚೆಲ್ವ ಕಂ ಅಂತಂದ್ರೆ ಕಮ್ ಅಂದ್ರೆ ನೀರು ಅಂತಲೂ ಆಗತ್ತೆ. ಆ ನೀರಿನ ಕಣಕಣಗಳ ಧ್ವನಿಯೂ ಸಹ ಇವರ ಕಂಕಣ ರವದ ಜೊತೆಗೆ ಸೇರ್ತಾ ಇದೆ. ವಿಲಸಿತದ ಕಾಸಾರದ ಅಂಬುಗಳನ್ನು, ಕಾಸಾರ ಅಂತಂದ್ರೆ ಸರೋವರ ಅಂತ, ಆ ಸರೋವರದ ನೀರುಗಳನ್ನ ಒಬ್ರಿಗೊಬ್ರು ಯಾತ್ರಿಂದ ಎಸಿತಾ ಇದ್ದಾರೆ ಅಂದ್ರೆ ಜೀರ್ ಕೊಳವೆ ಪಿಚಕಾರಿ ಅಂತ ನಾವು ಹೇಳ್ತೀವಲ್ಲ, ಆ ಪಿಚಕಾರಿಗಳ ಮೂಲಕ ಜೀರ್ ಕೊಳವೆಗಳ ಮೂಲಕ ಅದನ್ನ ಎಸಿತಾ ಇದ್ದಾರೆ, ನೀರನ್ನ ಹೀರಿಸಿಬಿಟ್ಟು ಎಸಿತಾ ಇದ್ದಾರೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ ಕದನಕ್ಕೆ ಯುದ್ಧಕ್ಕೆ ಆಸಾರದ ಅಂಬುಗಳು ಕೆಂಪು ನೀರೋ ಎನ್ನುವ ಹಾಗೆ ಕಾಣಿಸ್ತಾ ಇದೆ. ಸರಸ ಕೇಳಿಗೆ ಪೊಕ್ಕರು ಅಡಿಗಡಿಗೆ ಸರಸಕ್ಕೆ ಏಳಿಗೆಯಾಗಲು, ಹೀಗೆ ಸರಸವನ್ನು ಆಡಲಿಕ್ಕಾಗಿ ಅವರು ಆ ಸರೋವರವನ್ನು ಹೊಕ್ಕಿದ್ದಾರೆ. ಸರಸಕ್ಕೇ ಏಳಿಗೆಯಾಯಿತೋ ಎನ್ನುವಂತೆ ಕಾಣಿಸ್ತಾ ಇದೆ.

ಅವರ ನೀರಾಟವನ್ನು ಕವಿ ಅದ್ಭುತವಾಗಿ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಭಂಗಪದ ಯಮಕ ಎನ್ನುವ ಅಲಂಕಾರ ಶ್ಲೇಷಾಲಂಕಾರದ ಮೂಲಕ ಅವರ

0: ಅವರು ನೀರನ್ನು ಎಸೀತಾ ಇರೋದು, ಒಬ್ಬರ ಮೇಲೆ ಒಬ್ಬರು ನೀರನ್ನು ಎರಚುತ್ತಾ ಇರೋದೋ ಮಳೆ ಬಂದಾಗೆ ಕಾಣಿಸ್ತಾ ಇದೆ. ಮಳೆಗರುವುದೇನು ಆಶ್ಚರ್ಯವೇ, ಇದು ಆಶ್ಚರ್ಯವೇನಲ್ಲ, ಸಹಜ ಅಂತ. ಯಾಕೆ ಅಂತಂದ್ರೆ ಇವರೇ ಮೋಡ ಅಂತ ವರ್ಣನೆ ಮಾಡ್ತಾನೆ. ಹೇಗೆ ಮೋಡ? ಅವನು ಕೊಡುವಂತಹ ರೂಪಕಗಳನ್ನು ನೋಡಿ, ಅವರ ಹುಬ್ಬುಗಳೇ ಸುಂದರವಾದಂತಹ ಕಾಮನ ಬಿಲ್ಲಾಗಿದೆ. ಮಂಡಳಿಸಿದ ಉನ್ನತ ಪಯೋಧರವೇ ಮೋಡವಾಗಿದೆ. ಅವರ ಉನ್ನತವಾದ ಸ್ತನಗಳೇ ಮೋಡದ ಹಾಗೆ ಕಾಣಿಸ್ತಾ ಇದೆ. ಅವರ ಕಡೆಗಣ್ಣ ನೋಟವೇ ಮಿಂಚಾಗಿದೆ. ಅವರು ಹಾಕೊಂಡಿರ್ತಕ್ಕಂತಹ ಆಭರಣದ ಗಣಗಣ ಶಬ್ದವೇ ಮೋಡದ ಗಂಭೀರವಾದ ಧ್ವನಿಯಾಗಿದೆ. ಹಾಗಿರಬೇಕಾದ್ರೆ ಆ ಚಿತ್ರಾಂಗಿಯರು ತಮ್ಮ ಕೈಯಿಂದ ನೀರನ್ನು ತೆಗೆದು ಎರಚುತ್ತಾ ಇದ್ರೆ ಮೋಡದಿಂದ ಮಳೆ ಬಂದಾಗಿದೆ, ಅದರಲ್ಲಿ ಏನು ಆಶ್ಚರ್ಯವೇ? ಖಂಡಿತ ಆಶ್ಚರ್ಯವಿಲ್ಲ. ಮಳೆಯ ನೀರು ಬೆಟ್ಟದ ಮೇಲೆ ಬಿದ್ದರೆ ಕೆಂಪಾದ ನೀರಾಗಿ ಹರ್ಕೊಂಡು ಬರುತ್ತಾ, ಹಾಗೆ ಈ ಸಖಿಯರು ಒಬ್ಬರ ಮೇಲೆ ಒಬ್ಬರು ನೀರನ್ನು ಎರಚಿದಾಗ ಅವರ ದೇಹದಲ್ಲಿ ಮಾಡಿಕೊಂಡಿರುವಂತಹ ಕುಂಕುಮ, ಚಂದನ ಇತ್ಯಾದಿಗಳ ಅಲಂಕಾರದಿಂದ ಅವರ ದೇಹದ ಬಣ್ಣವೆಲ್ಲವೂ ಕರಗಿ ನೀರಿಗೆ ಇಳಿತಾ ಇದೆ. ಕುಂಕುಮವ ಕದಡಿ ಆ ಅರುಣ ಜಲವೇ ಕೆಳಗೆ ಹರ್ಕೊಂಡು ಬರ್ತಾ ಇದೆ. ಕೆಂಪು ಹೊನಲೋ ಎನ್ನುವ ಹಾಗೆ ಅವರ ದೇಹದಿಂದ ಕೆನ್ನೀರು ಇಳಿತಾ ಇದೆ. ಈ ರೀತಿ ಅವರು ಮೋಡಗಳೇ ಎನ್ನುವ ಹಾಗೆ ಕಂಡರು.
1: ಹರಿಯ

ಆ ಸರೋವರದಲ್ಲಿ ಇಳಿದು ಎದೆಯಮಟ್ಟದ ನೀರಿನಲ್ಲಿ ನಿಂತು ಒಬ್ಬರಿಗೊಬ್ಬರ ಮೇಲೆ ನೀರನ್ನು ಎರಚುತ್ತಾ ಸಖಿಯರೆಲ್ಲ ನೀರಾಟವನ್ನು ಆಡ್ತಾ ಇದ್ರೆ ಅವರ ಮುಖ ಮಾತ್ರ ಕಾಣಿಸ್ತಾ ಇದೆ. ಕವಿ ಅದನ್ನ ನೋಡಿ ವರ್ಣನೆ ಮಾಡ್ತಾ ಇದ್ದಾನೆ, ಆಹಾ ಯಾವ ಕಮಲಕ್ಕೂ ಇವು ಕಡಿಮೆ ಇಲ್ಲ. ಇಲ್ಲಿಯ ತನಕ ಸರೋವರದಲ್ಲಿರುವಂತಹ ಕಮಲಗಳು ನಮಗೆ ಸಮಾನರು ಯಾರು ಇಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ವು. ಈಗ ಅವು ಸೋಲನ್ನು ಒಪ್ಕೊಂಡ್ವು. ಯಾಕೆ ಅವು ಹೆಮ್ಮೆ ಪಡ್ತಾ ಇದ್ವು ಅಂತಂದ್ರೆ ಅದಕ್ಕೆ ಕವಿ ಏಳು ಕಾರಣಗಳನ್ನ ಈ ಪದ್ಯದಲ್ಲಿ ಕೊಡ್ತಾನೆ. ನಾವು ವಿಷ್ಣುವಿನ ಕಣ್ಣು, ಹರಿಯ ಲೋಚನ, ಅಜಂ ಕುಳ್ಳಿರ್ಪ ತಾಣ, ಕುತ್ಕೊಳ್ತಕ್ಕಂತಹ ಬ್ರಹ್ಮನಿಗೆ ಆಸನ ಪೀಠ ಇದು, ಜೊತೆಗೆ ಇಂದಿರೆಯ ನಿಲಯ, ಲಕ್ಷ್ಮಿಯನ್ನ ಕಮಲಾಲಯ ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇದು ಲಕ್ಷ್ಮಿಯ ಮನೆ. ದಿವಾಕರನ ಕೆಳೆ, ಸೂರ್ಯನಿಗೆ ಗೆಳೆಯ, ಮನ್ಮಥನ ಸರಳು, ಮನ್ಮಥನ ಐದು ಹೂಬಾಣಗಳಲ್ಲಿ ಮೊಟ್ಟ ಮೊದಲನೆಯ ಬಾಣವೇ ಅರವಿಂದ ಕಮಲ. ಅಲ್ಲದೆ ಆರಡಿಗಳಿಗೆ ಮನೆ, ಆರಡಿ ಅಂದ್ರೆ ದುಂಬಿ, ದುಂಬಿಗಳಿಗೆ ಇದು ಮನೆ. ಇಷ್ಟಲ್ಲದೆ ಇದು ಪರಿಮಳದ ಬೀಡು, ಸುವಾಸನೆ ಸುಗಂಧಕ್ಕೆ ನೆಲೆ ಎಂದು ಅಂದುಕೊಂಡು ಸಂಪೂರ್ಣತೆಯಿಂದ ಶೋಭಿಸ್ತಾ ಇರುವಂತಹ ಆ ಕಮಲದ ಹೂವುಗಳು ಇವಾಗ ಅಲ್ಲಿ ಸುಂದರಿಯರಾದಂತಹ ಆ ಸಖಿಯರು ಆ ಯುವತಿಯರು ಅಲ್ಲಿ ಬಂದಿರುವುದನ್ನು ನೋಡಿ ಅವರ ನಗೆ ಮೊಗವನ್ನು ನೋಡಿ ಅವಂದುವಂತೆ, ಓಹೋ ಇವರ ಮುಂದೆ ನಾವಲ್ಲ, ತಾವು ಅರೆಯಾದವು ಎಂಬಂತೆ, ನಾವು ಕಡಿಮೆ ಆದ್ವಿ ಅಂತ. ಯಾಕೆಂದ್ರೆ ನಮ್ಮ ಸೌಂದರ್ಯ ಏನಿದ್ರು ಹಗಲು ಹೊತ್ತಿನಲ್ಲಿ ಮಾತ್ರ, ರಾತ್ರಿ ಹೊತ್ತಿನಲ್ಲಿ ಸೂರ್ಯ ಮುಳುಗಿದ ತಕ್ಷಣಕ್ಕೆ ನಾವು ಬಾಡಿ ಬಿಡ್ತೇವೆ. ಆದ್ರೆ ಈ ಲಲನೆಯರ ಮುಖ ಯಾವಾಗ್ಲೂ ಬಾಡದಿದ್ದ ಹಾಗೆ ಸದಾ ಕಾಲ ಚೆಲುವಿನಿಂದ ನಗನಗತಾ ನಳನಳಿಸ್ತಾ ಇದೆ. ಆದ್ರಿಂದ ಇವರ ಸೌಂದರ್ಯದ ಮುಂದೆ ತಾವು ಅರೆಯಾದವು, ನಾವು ಕಡಿಮೆಯಾದವು ಎನ್ನುವ ಹಾಗೆ ಆ ಸ್ತ್ರೀಯರ ಮುಖದ ಮುಂದೆ ಈ ಸೋತು ಹೋದವು ಕಮಲಗಳು.

ಇವರ ಕಣ್ಣಿನ ಹೊಳಪನ್ನ ನೋಡಿ ಮೀನುಗಳು ನಾವೇನು ಕಡಿಮೆ ಇಲ್ಲ, ನಾವು ಇವರಿಗಿಂತ ಚೆನ್ನಾಗಿದ್ದೇವೆ ಅಂತ ತೋರಿಸಬೇಕು ಅನ್ನುವ ಹಾಗೆ ನೀರಿನಿಂದ ಮೇಲೆ ಹಾರಿದ್ವು. ಮೇಲೆ ಬಂದು ಅವರ ಕಣ್ಣಿನ ಚೆಲುವನ್ನ ಚಂಚಲತೆಯನ್ನು ನೋಡಿ ಓಹೋ ಇವರ ಸಮಕ್ಕೆ ನಾವಿಲ್ಲ ಅಂತ ಹೇಳಿ ತಲೆ ಕೆಳಗಾಗಿ ನೀರಲ್ಲಿ ಬಿದ್ದು ನಾಚಿಕೆಯಿಂದ ನೀರಿನ ಆಳದೊಳಗೆ ಮುಳುಗಿ ಎತ್ತಲಾಗೋ ಮಾಯವಾಗಿ ಹೋದು. ಇವರು ನಡಿಗೆಯ ಬೆಡಗನ್ನು ನೋಡಿ ಹಂಸಗಳು ಇವರ ಮುಂದೆ ನಾವು ನಡೆದ್ರೆ ನಮಗೆ ಅವಮಾನ ಆಗತ್ತೆ ಅಂತ ಹೇಳಿ ನಡೆಯಲಿಕ್ಕೆ ಆಗದೆ ನಡಿಲಿಕ್ಕೆ ಇಷ್ಟಪಡದೆ ಆಕಾಶಕ್ಕೆ ಹಾರಿ ಹೋದು. ಇಂತಹ ಯುವತಿಯರ ಕಣ್ಣಿನ ಹೊಳಪಿಗೆ ನಡಿಗೆಯ ಬೆಡಗಿಗೆ ಸೋಲದವರಾರು ಎನ್ನುವಂತೆ ಆ ನೀರಿನಲ್ಲಿ ಅನೇಕ ರೀತಿಯ ಕ್ರೀಡೆಯನ್ನ ಮಾಡ್ತಾ ಇದ್ದಾರೆ ಆ ಸಖಿಯರು.

ಆ ಸಖಿಯರು ಪರಸ್ಪರರ ಮೇಲೆ ನೀರನ್ನು ಎರಚಿಕೊಳ್ತಾ ಇದ್ದಾರೆ. ಅದೇ ರೀತಿ ವಿಷಯೇ ಚಂಪಕ ಮಾಲಿನಿಯರು ಸಹ ಸುಖವಾಗಿ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರ ಎರಚಿದಂತಹ ನೀರಿನ ಹನಿಗಳು ಹೇಗೆ ಕಾಣಿಸ್ತಾ ಇದ್ವು ಅಂತಂದ್ರೆ ಹಲ್ಲಿನ ಕಾಂತಿಯ ನಗೆಯೋ ಎನ್ನುವ ಹಾಗೆ ಕಾಣಿಸ್ತಾ ಇದೆ ಅಂತ. ಶಿಖರಿ ದಂತ ವಿಶೇಷ

ಅಂತ ಹೇಳಿ ಒಂದು ಮಾತು ಬರುತ್ತೆ. ಅಂದ್ರೆ ಹಲ್ಲಿನ ವಿಶಿಷ್ಟವಾದ ರಚನೆಯನ್ನ ಶಿಖರಿ ಅಂತ ಕರೆದಿದ್ದಾರೆ. ಇಲ್ಲಿ ಚಂಪಕ ಮಾಲಿನಿ ಮತ್ತು ವಿಷಯೆಯ ಹಲ್ಲುಗಳು ಹೇಗಿತ್ತು ಅಂತಂದ್ರೆ, ಅಥವಾ ಅವರ ಸಖಿಯರ ಹಲ್ಲುಗಳು ಹೇಗಿತ್ತು ಅಂತಂದ್ರೆ, ಶಿಖರಿ ಲಕ್ಷಣದಿಂದ ಕೂಡಿರುವಂತಹ ಹಲ್ಲು, ವಿಶೇಷವಾದಂತಹ ಬಿಳುಪು ಅವುಗಳಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಅವರ ಕೈಯಿಂದ ಎರಚ್ತಾ ಇರಬೇಕಾದ್ರೆ ಆ ಕೈಯಿನ ಹಾವಭಾವಗಳಿಂದ ಆ ಉಗುರಿನ ಹೊಳಪು ನೀರಿನ ಮೇಲೆ ಬೀಳ್ತಾ ಇದೆ. ಕಣ್ಣಿನ ತೀಕ್ಷ್ಣ ನೋಟವೇ ಬಾಣದ ದಾಳಿಯೋ ಎನ್ನುವ ಹಾಗೆ ಕಾಣ್ತಾ ಇದೆ ಆ ನೀರನ್ನು ಎರಚ್ತಾ ಇರುವಂತದ್ದು. ಜೊತೆಗೆ ದುಂಡಾದ ನೀರಿನ ಹನಿಗಳು ಹ್ಯಾಕ್ ಕಾಣಿಸ್ತಾ ಇದೆ ಅಂದ್ರೆ, ಇವರು ತಮ್ಮ ಕೊರಳಲ್ಲಿ ಹಾಕೊಂಡಿರ್ತಕ್ಕಂತಹ ಮುತ್ತಿನ ಹಾರವನ್ನು ಹರಿದು ಬಿಸಾಕಿದ್ರು ಎನ್ನುವ ಹಾಗೆ ವಿಷಯ ಮತ್ತು ಚಂಪಕ ಮಾಲಿನಿ ಸಖಿಯರನ್ನು ಕೂಡಿಕೊಂಡು ಒರ್ವರೂ ಸಹ ಒಬ್ಬರಿಗೊಬ್ಬರು ಎದುರಾಬದರು ನಿಂತ್ಕೊಂಡು ಸುಖವಾಗಿ ಜಲಕ್ರೀಡೆಯನ್ನು ಆಡ್ತಾ ನೀರನ್ನು ಎರಚ್ತಾ ಇದ್ದಾರೆ.

0: ಹೀಗೆ ಮಂತ್ರಿ ಕುಮಾರಿಯಾದಂತಹ ವಿಷಯ, ರಾಜನ ಮಗಳಾದಂತಹ ಚಂಪಕ ಮಾಲಿನಿ ತಮ್ಮ ಸಖಿಯರ ಜೊತೆಗೆ ತುಂಬಾ ಹೊತ್ತಿನ ತನಕ ನೀರಾಟವನ್ನ ಆಡಿದ್ರು. ನೀರಾಟವನ್ನು ಆಡ್ತಾ ಆಡ್ತಾ ಅವರಿಗೆ ಥಂಡಿ ಅನಿಸ್ಲಿಕ್ಕೆ ಶುರುವಾಯ್ತು, ತಂಪು ಜಾಸ್ತಿ ಅಂತ ಅನಿಸ್ಲಿಕ್ಕೆ ಶುರುವಾಯ್ತು. ಹೇಗೆ ಅಂತಂದ್ರೆ, ಇವರು ಮುಖವೆಂಬ ಚಂದ್ರ ಮಂಡಲದ ಬೆಳದಿಂಗಳು ಎನ್ನುವ ಹಾಗೆ ಇವರು ಆಡಿರ್ತಕ್ಕಂತಹ ನೀರಾಟದ ನೀರು ಆ ಸರೋವರಕ್ಕೆ ಸುತ್ತಲೂ ಕಟ್ಟಿರುವಂತಹ ಅಮೃತ ಶಿಲೆಯ ಸೋಪಾನದ ಮೇಲೆ, ಮೆಟ್ಟಲುಗಳ ಮೇಲೆ ಬಿದ್ದು ಅದು ಹರ್ಕೊಂಡು ಮತ್ತೆ ಸರೋವರಕ್ಕೆ ಸೇರ್ತಾ ಇದೆ. ಇದು ಹೇಗಾಗ್ತಾ ಇದೆಯಂತಂದ್ರೆ, ಚಂದ್ರಕಾಂತ ಶಿಲೆಯೇ ಕರಗಿ ಮತ್ತೆ ನೀರಿಗೆ ಸೇರ್ತಾ ಇದೆಯೋ ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಅವರ ಮುಖಮಂಡಲದ ಬೆಳದಿಂಗಳಿಂದ ಆ ನೀರೆಲ್ಲ ತಂಪಾಯಿತೋ ಎನ್ನುವ ಹಾಗೆ, ಆ ತಂಪಾಗಿದ್ದರಿಂದ ಅವರಿಗೆ ತುಂಬಾ ತಂಪು ಅನಿಸ್ತಾ ಇದೆ. ಆದ್ರಿಂದ ಇನ್ನು ನೀರಾಟ ಸಾಕು ಅಂತ ಹೇಳಿ ಬಟ್ಟೆಯನ್ನು ಬದಲಾಯಿಸಬೇಕು ಅಂತ ಹೇಳಿ ಕೊರಳದಿಂದ ಹೊರಗೆ ಬಂದರು.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 30ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ. ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ದ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಸಂಪುಟಕ್ಕೆ ಸಚಿವ ನಾಗೇಂದ್ರ ಅವರ ಸೇರ್ಪಡೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ

ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಾಮೀನು ಪಡೆದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಸಂಪುಟದ ಎಲ್ಲಾ ಹುದ್ದೆಗಳು ಭರ್ತಿಯಾಗಿದ್ದು ಒಂದೇ ಒಂದು ಹುದ್ದೆ ಖಾಲಿ ಇದೆ. ಆ ಹುದ್ದೆಯನ್ನು ಮಹಿಳೆಗೆ ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ ಸಚಿವರು ಆಯಾ ಜಿಲ್ಲೆಗಳಿಗೆ ತೆರಳಿ ಬರ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಪರಿಶೀಲನೆ

0: ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಶೀಲಿಸಿದರು. ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿದ ಉಪಮುಖ್ಯಮಂತ್ರಿ ಬರದಿಂದಾಗಿ ಎದುರಾಗಿರುವ ಸಮಸ್ಯೆಗಳು, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ ಹಾಗೂ ಕುಡಿಯುವ ನೀರಿನ ಲಭ್ಯತೆ ಕುರಿತು ಮಾಹಿತಿ ಪಡೆದರು. ಬರ ಪರಿಸ್ಥಿತಿಯಿಂದ ಜನರು ಹಾಗೂ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದರು. ಇನ್ನೊಂದೆಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿ ತಾಲೂಕಿನ ಅವರಾಧ ಬಿ ಗ್ರಾಮಕ್ಕೆ ಭೇಟಿ ನೀಡಿ ಮುಂಗಾರು ಮಳೆ ಇಲ್ಲದೆ ಬೆಳೆ ಹಾಳಾದ ರೈತರ ಜಮೀನನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮ ಶೇಕಡಾ 75ರಷ್ಟು ಮಳೆ ಕೊರತೆಯಿಂದ ಈ ಬಾರಿ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಳೆದ ವರ್ಷ ಕಲಬುರಗಿ ಜಿಲ್ಲೆಗೆ ದಾಖಲೆ ಪ್ರಮಾಣದಲ್ಲಿ 650 ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿತ್ತು. ಈ ಬಾರಿಯೂ ಇದುವರೆಗೆ 450,000 ರೈತರು ಬೆಳೆ ವಿಮೆಯಡಿ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶ ಕೊರತೆಯಾಗಿದ್ದು, ರೈತರ ಜಮೀನಿನಲ್ಲಿ ಹಾನಿಗೀಡಾದ ಬೆಳೆಗಳ ವೈಜ್ಞಾನಿಕ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ತೊಗರಿ, ಸೂರ್ಯಕಾಂತಿ, ಕಬ್ಬು ಬೆಳೆ ಹಾನಿ ಸೇರಿದಂತೆ ಪ್ರತಿಯೊಂದು ಬೆಳೆಯನ್ನು ಅವಲೋಕಿಸಲಾಗಿದೆ. ಜಿಲ್ಲೆಯಲ್ಲಿ 7.75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯಿತ್ತು. ಆದರೆ ಈವರೆಗೆ 6.79 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯದಲ್ಲಿ ಯಥೇಚ್ಛ ನೀರು ಸಂಗ್ರಹವಿರುವುದರಿಂದ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಹಾಗೂ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ನಡೆಸಿ ಬೆಳೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಪರಿಶೀಲನೆ ನಡೆಸಿದರು. ಚಾಮರಾಜನಗರ ತಾಲೂಕಿನ ಎರಗನಹಳ್ಳಿ, ಶಿಂಡನ್ನಯ್ಯನಪುರ, ಮಾದಲವಾಡಿ ಗ್ರಾಮಕ್ಕೆ ಭೇಟಿ ನೀಡಿ ಸೂರ್ಯಕಾಂತಿ, ಜೋಳ, ಹಲಸಂದೆ ಬೆಳೆಗಳು ಒಣಗಿರುವುದನ್ನು ಪರಿಶೀಲಿಸಿದರು. ಅರಿಶಿಣ, ಬಾಳೆ, ಬೆಳ್ಳುಳ್ಳಿ ಫಸಲು ನೀರಿನ ಕೊರತೆ ಎದುರಿಸುತ್ತಿದೆ ಎಂದು ರೈತರು ಸಚಿವರ ಗಮನಕ್ಕೆ ತಂದರು. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವುದರಿಂದ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಇಂಥವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸ ನೀಡುವ ಮೂಲಕ ವಲಸೆಯನ್ನು ತಡೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷಕ್ಕೆ ಒಟ್ಟು 51.30 ಲಕ್ಷ ಮಾನವ ದಿನಗಳ ಸೃಷ್ಟಿಯ ಗುರಿ ಹೊಂದಲಾಗಿದೆ. ಉದ್ಯೋಗ ಸೃಷ್ಟಿ ವೇಗವನ್ನು ಹೆಚ್ಚಿಸಬೇಕಿದ್ದು ಪ್ರತಿ ತಿಂಗಳು ಕನಿಷ್ಠ 5-6 ಲಕ್ಷ ಮಾನವ ದಿನಗಳನ್ನು ಸೃಷ್ಟಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಎರಡನೇ ದಿನವಾದ ಇಂದು ಕೂಡ ಜೆಡಿಎಸ್ ಪ್ರತಿಭಟನೆ ಮುಂದುವರೆಸಿದೆ. ಬಿಡದಿಯಿಂದ ಬೆಂಗಳೂರಿಗೆ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ಎರಡನೇ ದಿನವಾದ ಇಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರಿಗೆ ನ್ಯಾಯ ಒದಗಿಸಲು ಬದ್ದವಾಗಿರುವುದಾಗಿ ತಿಳಿಸಿದ್ದಾರೆ. ಇದೇ 19ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ದ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದ್ದಾರೆ. ಬೈರಮಂಗಲದಿಂದ ಆರಂಭವಾದ ಈ ಜನಾಂದೋಲನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿ ರೈತರ ಹಕ್ಕಿನ ಧ್ವನಿಯಾಗಲಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ತ್ರಿವರ್ಣ ಧ್ವಜಯಾತ್ರೆ ನಡೆಯಿತು. ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದ ಸರ್ಕಾರಿ ಶಾಲೆಯ ಬಳಿಯಿಂದ ಆರಂಭವಾದ ಈ ಯಾತ್ರೆಯ ನೇತೃತ್ವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಡಾ ಸಿಎನ್ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ವಹಿಸಿದ್ದರು. ಯಾತ್ರೆಯ ಉದ್ದಕ್ಕೂ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಘೋಷಣೆಗಳು ಮೊಳಗಿದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ,

0: ಪರಿಶಿಷ್ಟರ ಅಭಿವೃದ್ದಿಗಾಗಿ ಮೀಸಲಿರಿಸಿದ್ದ ಹಣವನ್ನು ಲೂಟಿ ಹೊಡೆದವರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅಪಚಾರವಾಗಿದೆ. ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರನ್ನು ಸಂಪುಟದಲ್ಲಿ ಮುಂದುವರೆಸಬಾರದು. ಇದಕ್ಕಾಗಿ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ದ ಸ್ವಚ್ಛತಾ ವೆಚ್ಚ ವಸೂಲಿ ಮಾಡಲಾಗುವುದೆಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಹಾಗೂ ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ ತಿಂಗಳಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಖಾಲಿ ನಿವೇಶನಗಳನ್ನು ಸ್ವಚ್ಛ ಹಾಗೂ ನೈರ್ಮಲ್ಯಯುಕ್ತ ಸ್ಥಿತಿಯಲ್ಲಿ ನಿರ್ವಹಿಸುವುದು ಸಂಬಂಧಪಟ್ಟ ನಿವೇಶನ ಮಾಲೀಕರ ಕಡ್ಡಾಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ನಿವೇಶನದಲ್ಲಿರುವ ತ್ಯಾಜ್ಯ, ಕಸ, ಮಣ್ಣು ಹಾಗೂ ಇತರೆ ವಸ್ತುಗಳನ್ನು ತೆರವುಗೊಳಿಸಿ ನಿವೇಶನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸೂಚಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕು ಎಂದು ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ರಾಯಚೂರಿನಲ್ಲಿ ಕರೆ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ವಿಬಿಜಿ ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ 13,24,762 ಮಾನವ ದಿನಗಳ ಗುರಿ ಇದ್ದು ಈವರೆಗೆ 5,56,860 ಗುರಿ ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜಿತ್ ಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಬ್ಬಿನಕೆರೆ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶಿಸಿ ನವಿಲು ಮತ್ತು ಚಿರತೆ ಸಾವನ್ನಪ್ಪಿವೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನಹರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂತ್ರಾಲಯದಲ್ಲಿಂದು ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ತಮ್ಮ 14ನೇ ಚಾತುರ್ಮಾಸ್ಯ ದೀಕ್ಷೆಯನ್ನು ಆರಂಭಿಸಿದ್ದಾರೆ. ಚಾತುರ್ಮಾಸ್ಯ ಅವಧಿಯಲ್ಲಿ ಮಂತ್ರಾಲಯದ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆಷಾಢ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಇಂದು ಸಾವಿರಾರು ಭಕ್ತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಪ್ರಸಿದ್ದ ನಂದಿಗಿರಿ ಪ್ರದಕ್ಷಿಣೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ದ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದ್ರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾಂ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯ ಶಬ್ದ ಲೋಕ್

0: होता है। इसका प्रयोग वाक्यों में होता है, जैसे मोहन माता पिता के लिए अंधे की लकड़ी के समान है।
1: आज हम इस विषय पर कुछ पाठ सीखा है, यशस और शरण्या। हम इस पाठ को यही समाप्त करेंगे।
0: धन्यवाद गुरुजी।
2: धन्यवाद गुरुजी।
3: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, 6:30

0: ಇದುವರೆಗೂ ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು ನಿಮ್ಮ ರೇಡಿಯೋ ಗೆಳತಿ ಗೀತಾ ಪಾಲೇಕರ್. ಈಗ ಸಮಯ 5:40. ಮುಂದಿನ ಕಾರ್ಯಕ್ರಮ ಚಿಣ್ಣರ ಚಿತ್ತಾರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
4: ಮಗಳೇ,
3: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
4: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
5: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ಣ.
3: ಎಲ್ಲಿಗೆ?
5: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
3: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ ಕಾರವಾರ. ಮಕ್ಕಳಿಗಾಗಿ ಕಾರ್ಯಕ್ರಮ.
6: ದಿ ಪಾಪ್ಯುಲರ್ ನ್ಯೂ ಇಂಗ್ಲಿಷ್ ಸ್ಕೂಲ್ ಚೆಂಡೆ ವಿದ್ಯಾರ್ಥಿಗಳು ವಿವಿಧಾತ್ಮಕ ಕಾರ್ಯಕ್ರಮಗಳನ್ನು ನೀಡಲಿದ್ದಾರೆ. ಮೊದಲಿಗೆ ನಾಡಗೀತೆ ಶ್ವೇತಾ ಗುನ್ಗೆ ಹಾಗೂ ಸಂಗಡಿಗರಿಂದ.

0: ಈಗ ಸುಬ್ರಾಯ ಚೊಕ್ಕರವರು ಬರೆದಂತಹ ಭಾವಗೀತೆ ನಮ್ರತ ಆರ್ನಾಯ್ ಇವಳಿಂದ.
1: ಮುನಿಸುತ್ತರವೇ ಮುಗುದೇ ಹಿತವಾಗಿನ

0: ಈಗ ವಿಜ್ಞಾನ ವಿಷಯ ಸಾವಯವ ಕೃಷಿಗೆ ಮರಳೋಣ. ನಾವು ಮಲ್ಲಿಕಾರ್ಜುನ್ ಕಮತರ್ ಇವರಿಂದ.
1: ಎಲ್ಲಾ ಶಾಸ್ತ್ರಗಳಿಗೂ ತಾಯಿಯ ಸ್ವರೂಪ ಪಡೆದುಕೊಂಡಿದ್ದ ಭಾರತೀಯ ಕೃಷಿಯು ತುಂಬಾ ಶ್ರೀಮಂತವಾದ ಸಮೃದ್ಧ ಇತಿಹಾಸವನ್ನು ಹೊಂದಿರುವುದು ನಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ. ಆರ್ಯರು ಮತ್ತು ಸಿಂಧೂ ಕಣಿವೆ ನಾಗರಿಕತೆಯ ಸಮಯದಲ್ಲಿ ಉಚ್ಚಾಯ ಸ್ಥಿತಿಯಲ್ಲಿದ್ದ ಕೃಷಿಯಿಂದ ಅಭಿವೃದ್ಧಿ ಹೊಂದಿರುವುದು ಕೃಷಿಯ ಪ್ರಾಮುಖ್ಯತೆಗೆ ದೊರಕಿರುವ ಅಭೂತಪೂರ್ವ ಸಮ್ಮಾನವಾಗಿದೆ. ಹಾಗಾದರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸಿ ಉಲ್ಲಸಾದ ಬೆಳೆ ಬೆಳೆಯಲಿಕ್ಕೆ ಮತ್ತು ಅದರಿಂದ ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಕಾರಣವಾದರೂ ಏನು ಎಂಬ ಪ್ರಶ್ನೆ ನಮ್ಮ ಮನದಲ್ಲಿ ಮನೆ ಮಾಡಿರುವಾಗ ಇಂದು ನಾವು ಸಾವಯವ ಕೃಷಿಗೆ ರಾಸಾಯನಿಕ ಗೊಬ್ಬರವನ್ನು ಬಳಸಿ ನಾವು ಸೇವಿಸುತ್ತಿದ್ದೇವೆ. ಅದರಿಂದ ನಮ್ಮ ಜೀವನಕ್ಕೆ ಅನೇಕ ದುಷ್ಪರಿಣಾಮಗಳು ಎಂಬುದನ್ನು ಮನಗೊಂಡು ನಾವು ಸಾವಯವ ಕೃಷಿಗೆ ಮರಳಬೇಕು. ಹಾಗಾದರೆ ಸಾವಯವ ಕೃಷಿಯ ಹಿನ್ನೆಲೆಯನ್ನು ಒಮ್ಮೆ ತಿರುಗಿ ನೋಡಿದಾಗ 1905 1924 ಅಲ್ಬರ್ಟ್ ವಾರ್ಡ್ ಮತ್ತು ಅವರ ಪತ್ನಿ ಗಬ್ರಿಯಲ್ ವಾರ್ಡ್ ಒಟ್ಟಿಗೆ ಸಂಶೋಧನೆ ನಡೆಸಿ ಆ ಸಂಶೋಧನೆಯ ಪ್ರಭಾವದಿಂದ 1990 ಸಾವಯವ ಉತ್ಪನ್ನ ಬೆಲೆ ಬೇಡಿಕೆಯು ಪ್ರಪಂಚದಾದ್ಯಂತ ಹೆಚ್ಚಾಯಿತು. ಸಾವಯವ ಕೃಷಿ ಒಂದು ಪರಿಸರ ಸ್ನೇಹಿಯಾಗಿದ್ದು ಇದರಲ್ಲಿ ಗಾಳಿ ನೀರು ಮತ್ತು ಮಣ್ಣಿನಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಭೂಮಿಯಲ್ಲಿ ಕೃಷಿ ನಡೆಯುವ ಒಂದು ತಂತ್ರವಾಗಿದೆ. ಹಾಗಾದರೆ ಸಾವಯವ ಕೃಷಿಯ ಪ್ರಯೋಜನಗಳನ್ನು ತಿಳಿದುಕೊಂಡರೆ ಅದು ನಮಗೆ ವೇದ್ಯವಾಗುತ್ತದೆ. ಮೊದಲನೇದಾಗಿ ಸಾವಯವ ಕೃಷಿಯು ಒಂದು ಪರಿಸರ ಸ್ನೇಹಿಯಾಗಿದೆ. ಇದು ಮಣ್ಣಿನ ಮಾಲಿನ್ಯವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಅಜೈವಿಕ ಕೃಷಿಗೆ ಹೋಲಿಸಿದರೆ ಇದು ಗುಣಮಟ್ಟದ ಕೃಷಿ ಉತ್ಪಾದನೆ ತುಲನಾತ್ಮಕವಾಗಿ ಹೆಚ್ಚುತ್ತದೆ. ಎರಡನೆಯದಾಗಿ ಮಾರುಕಟ್ಟೆಯಲ್ಲಿ ಸಾವಯವ ಉತ್ಪನ್ನದ ಬೆಲೆ ಹೆಚ್ಚು ಅಂದರೆ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಗಳಿಸಬಹುದು. 2021 ವಾಸ್ತವದಲ್ಲಿ ಬಿಡುಗಡೆಯಾದ ದೆಹಲಿ ಮೂಲದ ನಾನ್ ಪ್ರಾಫಿಟ್ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರನ್ಮೆಂಟ್ ಎಂಬ ಹೊಸ CSE ಹೊಸ ವರದಿಯು ಸಾವಯವ ಮತ್ತು ನೈಸರ್ಗಿಕ ಕೃಷಿಯು ಲಾಭದಾಯಕ ಮತ್ತು ಸಮರ್ಥನೀಯ ಮಾತ್ರವಲ್ಲದೆ ಉತ್ಪಾದಕ ಆಗಿದೆ ಎಂಬುದಕ್ಕೆ ಪುರಾವೆಗಳನ್ನು ಪ್ರಸ್ತುತಪಡಿಸಿದೆ. ಮೂರನೇದಾಗಿ ನಿರಂತರ ಸಾವಯವ ಕೃಷಿ ವಿಧಾನವನ್ನು ಅನುಸರಿಸುವುದರಿಂದ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಗಳಿಸಬಹುದು. ನಾಲ್ಕನೆಯದಾಗಿ ಸಾವಯವ ಕೃಷಿ ಅತಿ ದೊಡ್ಡ ಪ್ರಯೋಜನ ಎಂದರೆ ಇದು ಮಣ್ಣಿನ ಮಾಲಿನ್ಯವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಹೀಗೆ ಇವೆಲ್ಲ ಪ್ರಯೋಜನಗಳನ್ನು ಮನಗಂಡ ನಾವು ಸಾವಯವ ಕೃಷಿಗೆ ಮರಳೋಣ. ರಾಸಾಯನಿಕ ಗೊಬ್ಬರಗಳನ್ನು ಬೆಳೆಗಳಿಗೆ ಹಾಕುವ ಬದಲು ಸಾವಯವ ಕೃಷಿಗೆ ಮಣೆ ಹಾಕಿದರೆ ಇಂದಿನ ಈ ವೈಜ್ಞಾನಿಕ ಯುಗದಲ್ಲಿ ಮತ್ತೊಮ್ಮೆ ಸಾವಯವ ಕೃಷಿಗೆ ಮರಳಬೇಕು ಎಂಬ ಯೋಜನೆ ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುವ ಯೋಜನೆಯಾಗಿದೆ ಎಂದು ನನ್ನ ಮನದಿಂಗಿತವಾಗಿದೆ. ಒಟ್ಟಾರೆಯಾಗಿ ಭಾರತ ದೇಶವು ಕೃಷಿ ಪ್ರಧಾನ ದೇಶವಾಗಿದ್ದು ಇದರಲ್ಲಿ 70% ಜನರು ಜೀವನೋಪಾಯ ಕೃಷಿಯ ಮೇಲೆ ಅವಲಂಬಿತವಾಗಿದೆ. ಸಾವಯವ ಕೃಷಿಗೆ ಮರಳುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವ ಮತ್ತು ಆಹಾರದಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೃತಕ ಪದಾರ್ಥಗಳನ್ನು ಕಡಿಮೆ ಮಾಡುವ ಮಾರ್ಗವೆಂದು ಹೇಳುತ್ತಾರೆ. ಸಾವಯವ ಕೃಷಿಗೆ ಮರಳಿದರೆ ನಾವೆಲ್ಲರೂ ಸುಖಿಗಳಾಗಿರಲು ಸಾಧ್ಯ ಮತ್ತು ತುಂಬಾ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ.
0: ಹಿಂದಿ ಭಕ್ತಿಗೀತೆ ವೈಷ್ಣವಿ ಎಂ ನಾಯ್ಕ ಇವಳಿಂದ.

0: ಈಗ ಭಾಷಣ ಮಾಡಲಿದ್ದಾಳೆ ಶ್ವೇತಾ ಗುನ್ಗಿ.
1: ಕೃತಕ ಬುದ್ಧಿಮತ್ತೆ ಇಂದಿನ ಅಗತ್ಯವೇ ಎಂಬ ವಿಷಯದ ಕುರಿತು ಮಾತನಾಡುತ್ತೇನೆ. ಗಿಳಿಗಳು ನಮ್ಮಂತೆ ಮಾತನಾಡುವುದನ್ನು ನೋಡಿ ಏನೇ ಶೂಕಭಾಷಿಣಿ ಎಂಬ ಉದ್ಗಾರ ತೆಗೆದುಹಾಕಿದೆ. ನಾಯಿಗಳಿಗೆ ಬುದ್ಧಿ ಕಲಿಸುವುದನ್ನು ನಾವು ಕಂಡಿದ್ದೇವೆ. ಡಾಲ್ಫಿನ್ಗಳಲ್ಲಿರುವ ಚುರುಕು, ಚಿಂಪಾಂಜಿಗಳಲ್ಲಿರುವ ಜಾಳ್ಮೆ, ಕಲರವ, ಬಲುಮೆ ಎಲ್ಲವನ್ನು ವಿಜ್ಞಾನಿಗಳು ಹೊರಗೆಳೆದಿದ್ದಾರೆ. ನಾವದನ್ನು ಗಮನಿಸಿದ್ದೇವೆ. ಕುದುರೆ, ಕತ್ತೆ, ಒಂಟೆಗಳ ಜಾಗಕ್ಕೆ ಬಸ್ಸು, ಕಾರು, ಹಾರ್ನು ಮುಳುಗಿಸುತ್ತಾ ಗತಿನಿಂದ ಬಂದವು. ಹಕ್ಕಿಗಳ ಬದಲು ವಿಮಾನಗಳು ಆಕಾಶದಲ್ಲಿ ಹಾರಾಡಿದವು. ಬಾವಲಿಗಳ ಬದಲು ರಡಾರೆಗಳು ತಯಾರಾದವು. ಪ್ರಾಣಿಗಳಿಗೆ ಬುದ್ಧಿ ಇಲ್ಲವೆಂದು ನಾವು ತಿಳಿದಿಲ್ಲ. ಅದಕ್ಕೆ ಬುದ್ಧಿ ನಮ್ಮಷ್ಟಿಲ್ಲ ಎಂದು ಮಾತ್ರ ನಮ್ಮ ತಿಳುವಳಿಕೆ. ಅದೇನೋ ಸರಿ, ಪ್ರಾಣಿಗಳಿಗೆ ಬುದ್ಧಿ ಇದೆ, ಯಂತ್ರಗಳಿಗೆ ಬುದ್ಧಿ ಇದೆ. ಅಲ್ಲದೆ ನನ್ನ ಸ್ಮೃತಿಪಟಲದಲ್ಲಿ ಒಂದು ಕಲ್ಪನೆ ಒಂದು ಹಾದು ಹೋದಂತಾಯಿತು. 70-80 ವರ್ಷಗಳಷ್ಟು ಹಿಂದೆ ಚಾಲ್ತಿಗೆ ಬಂದ ಕೃತಕ ಬುದ್ಧಿಮತ್ತೆ ಇದೀಗ ಒಂದು ವಿಷಯವಾಗಿದೆ. ಹಾಗಾದರೆ ಕೃತಕ ಬುದ್ಧಿಮತ್ತೆ ಎಂದರೇನು, ಅದನ್ನು ಈಗ ಏಕೆ ಚರ್ಚೆ ಮಾಡಬೇಕು ಎಂಬುದನ್ನು ಪ್ರಸ್ತುತಪಡಿಸಲು ನಾನು ಬಂದಿದ್ದೇನೆ. ಯಂತ್ರಗಳು ಮಾನವನ ಸಂವೇದನಾಶೀಲತೆಯನ್ನು ಸಂಸ್ಕರಿಸುವ ಮತ್ತು ಮನುಷ್ಯರಂತೆ ಯೋಚಿಸುವ ಕಂಪ್ಯೂಟರ್ ವಿಜ್ಞಾನದ ಶಾಖೆಗಳನ್ನು ಕೃತಕ ಬುದ್ಧಿಮತ್ತೆ ಎಂದು ಕರೆಯಲಾಗುತ್ತದೆ. ಮನುಷ್ಯನು ಅನುಸರಿಸುವ ಪ್ರಕ್ರಿಯೆಯು ನಿರ್ದಿಷ್ಟ ತೀರ್ಮಾನಗಳನ್ನು ತಲುಪಲು ಮತ್ತು ಸ್ವಯಂ ಸಿದ್ಧಪಡಿಸಿದ ಮಾಹಿತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ನಿಯಮಗಳನ್ನು ಒಳಗೊಂಡಿರುತ್ತದೆ. ಕೃತಕ ಬುದ್ಧಿಮತ್ತೆಯು ಪರಿಣಿತ ವ್ಯವಸ್ಥೆ ಮತ್ತು ಭಾಷಣ ಗುರುತಿಸುವಿಕೆಯಂತಹ ಕೆಲವು ನಿರ್ದಿಷ್ಟ ವಿಭಾಗಗಳನ್ನು ಒಳಗೊಂಡಿದೆ. ಕೃತಕ ಬುದ್ಧಿಮತ್ತೆಯಲ್ಲಿ ಎರಡು ವಿಭಿನ್ನ ವಿಭಾಗಗಳಾಗಿ ವರ್ಗೀಕರಿಸಿದ್ದಾರೆ. ಮೊದಲನೆಯದಾಗಿ ದುರ್ಬಲ ಕೃತಕ ಬುದ್ಧಿಮತ್ತೆ. ಇದೊಂದು ಕಿರಿದಾದ ಕೃತಕ ಬುದ್ಧಿಮತ್ತೆಯಾಗಿದ್ದು ಇದು ನಿರ್ದಿಷ್ಟ ಕೆಲಸವನ್ನು ಕೈಗೊಳ್ಳಲು ಮತ್ತು ವಿನ್ಯಾಸಗೊಳಿಸಿದ ಅಥವಾ ತರಬೇತಿ ಪಡೆದ ವ್ಯವಸ್ಥೆಗಳನ್ನು ಒಳಗೊಂಡಿರುತ್ತದೆ. ಇದು ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ವಿಧಾನವಾಗಿದೆ. ಇದು ದುರ್ಬಲ ಕೃತಕ ಬುದ್ಧಿಮತ್ತೆಯ ರೂಪವು ಆಫಲ್ನಂತಹ ಸಿರಿ, ಅಮೆಜಾನ್ ಅಲೆಕ್ಸಾಂಡರ್ ವರ್ಚುವಲ್ನಂತಹ ಕೆಲವು ವೈಯಕ್ತಿಕ ಸಹಾಯಕರನ್ನು ಸಹ ಒಳಗೊಂಡಿರುತ್ತದೆ. ಇದು ಚೆಸ್ನಂತಹ ವಿಡಿಯೋ ಗೇಮ್ಗಳನ್ನು ಸಹ ಬೆಂಬಲಿಸುತ್ತದೆ. ಹಾಗೆ ಎರಡನೇದಾಗಿ ಪ್ರಬಲ ಕೃತಕ ಬುದ್ಧಿಮತ್ತೆ. ಇದೊಂದು ಕಿರಿದಾದ ಕೃತಕ ಬುದ್ಧಿಮತ್ತೆಯಾಗಿದೆ ಮತ್ತು ಸಾಮಾನ್ಯ ಕೃತಕ ಬುದ್ಧಿಮತ್ತೆಯಾಗಿದೆ. ಇದು ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ಕಾರ್ಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದು ಮಾನವನ ಕಾರ್ಯದಲ್ಲಿ ಸಹಾಯ ಮಾಡುತ್ತದೆ ಮತ್ತು ಆಸ್ಪತ್ರೆ ಆಪರೇಟಿಂಗ್ ಕೊಠಡಿಗಳಲ್ಲಿ ಅಥವಾ ಸ್ವಯಂಚಾಲನಾ ಕಾರುಗಳಲ್ಲಿ ಬಳಸಲಾಗುತ್ತದೆ. ಸರಿ, ಹೀಗೆ ಕೃತಕ ಬುದ್ಧಿಮತ್ತೆಯ ಅನ್ವಯಗಳು ಪ್ರಯೋಜನಕಾರಿಯಾಗಿದೆ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ.
0: ಈಗ ಒಂದು ಭಾವಗೀತೆ ದೀಪಾಲಿ ಟಿ ಗುನ್ಗಿ ಇವರಿಂದ.

ಮಾಡುತ್ತಿತ್ತು. ತಿಳಿಮುಗಿಲ ತೊಟ್ಟಿಲಲಿ ಮಲಗಿದ್ದ ಚಂದಿರನ ಗಾಳಿ ಜೋಗುಳಾಡಿ ತೂಗುತ್ತಿತ್ತು. ಬರುವ ಮುಂದಿನ ದಿನದ ನವನವೋದಯಕ್ಕಾಗಿ ಪ್ರಕೃತಿ ತಪವಿರುವಂತೆ ತೋರುತ್ತಿತ್ತು. ಬರುವ ಮುಂದಿನ ದಿನದ ನವನವೋದಯಕ್ಕಾಗಿ ಪ್ರಕೃತಿ ತಪವಿರುವ

0: ವೈಷ್ಣವಿ ನಾಯ್ಕ ಇವರು ಜೈವಿಕ ಕೃಷಿಯ ಕುರಿತು ಭಾಷಣ ಮಾಡಲಿದ್ದಾರೆ.
1: ಆಜ್ ಮೇ ಜೈವಿಕ ಕೃಷಿ ಕೆ ಬಾರೇ ಮೇ ದೋ ಬಾತ್ ಬೋಲ್ನಾ ಚಾಹೂಂಗಿ. ಜೈವಿಕ ಕೃಷಿ ವ ತಕ್ನೀಕ್ ಹೈ ಜಿಸ್ಮೇ ಸಂಶ್ಲೇಷಿತ ಉರ್ವರಕೋ ಏವಂ ಕೀಟನಾಶಕೋ ಕಾ ಪ್ರಯೋಗ ನಹೀಂ ಹೋತಾ ಯಾ ಬಹುತ್ ಹೀ ಅಲ್ಪ ಮಾತ್ರಾ ಮೇ ಹೋತಾ ಹೈ. ಇಸ್ಮೇ ಉತ್ಪಾದನ್ ಮೇ ವೃದ್ಧಿ ಏವಂ ಭೂಮಿ ಕಿ ಉರ್ವರ ಕ್ಷಮತಾ ಬನಾಯ ರಖನೆ ಕೆ ಲಿಯೆ ಫಸಲ್ ಚಕ್ರ ಜಂತು ಅವಶಿಷ್ಟೋ ಹರಿಕಾ ತಥಾ ಕಂಪೋಸ್ಟ್ ಆದಿ ಕಾ ಪ್ರಯೋಗ ಕಿಯಾ ಜಾತಾ ಹೈ. ಜೈವಿಕ ಕೃಷಿ ಪ್ರಣಾಲಿ ಜೈವಿಕ ಕೃಷಿ ಪ್ರಣಾಲಿ ಪ್ರಾಚೀನ ಕೃಷಿ ಪರ ಆಧಾರಿತ ಹೈ ಜಿಸ್ಮೇ ಮಾನವ ತಥಾ ಪರ್ಯಾವರಣ ಕೆ ಬೀಚ ಅನುಕೂಲ ಸಂಬಂಧ ಸ್ಥಾಪಿತ ಹೈ. ಜೈವಿಕ ಕೃಷಿ ಮೇ ಮುಖ್ಯತಃ ದೋ ಪ್ರಕಾರ ಕಿ ಹೋತಿ ಹೈ. ಪಹಲಾ ಶುದ್ಧ ಜೈವಿಕ ಕೃಷಿ ಇಸ್ ಪ್ರಕಾರ ಕಿ ಕೃಷಿ ಪೂರ್ಣ ರೂಪ ಸೆ ಅಕಾರ್ಬನಿಕ ಉರ್ವರಕೋ ಏವಂ ಪೀಡಕ ನಾಶಕೋ ಕಾ ಉಪಯೋಗ ವರ್ಜಿತತಾ ಹೈ ಜೋ ಕಹಿ ನಾ ಕಹಿ ಭೂಮಿ ತಥಾ ಪರ್ಯಾವರಣ ಕೆ ಬೀಚ ಹೋತಾ ಹೈ. ಕೈ ಬಾರ್ ಗಾಗ್ ನೇ ಅಪ್ನಿ ರಚನಾಓ ಮೇ ಇಸಿ ತರಹ ಕೃಷಿ ಪರ ಉಲ್ಲೇಖ ಕಿಯಾ ಹೈ ಜೋ ನಮ್ನ ಹೈ. ದೂಸರಾ ಜೈವಿಕ ಕೃಷಿ ಪ್ರಣಾಲಿ ಜೈವಿಕ ಕೃಷಿ ಪ್ರಣಾಲಿ ಮುಖ್ಯತಃ ದೋ ಪ್ರಕಾರ ಕಿ ಹೋತಿ ಹೈ. ಪೂರಕ ಕೃಷಿ ಪ್ರಣಾಲಿ ಯಾ ಆಶ್ರಿತ ಪ್ರಣಾಲಿ ಯಾ ಸಮನ್ವಿತ ಕೃಷಿ ಪ್ರಣಾಲಿ ಭೀ ಕಹ ಸಕತೆ ಹೈ. ಇಸ್ಮೇ ಕೃಷಿ ಕೆ ಸಭಿ ಘಟಕ ಜೈಸೆ ಫಸಲ್ ಉತ್ಪಾದನ್ ಫಲ್ ಉತ್ಪಾದನ್ ಮವೇಶಿ ಪಾಲನ್ ಮಧುಮಕ್ಕಿ ಪಾಲನ್ ವಾಣಿಕಿ ಇತ್ಯಾದಿ ಏಕ ದೂಸರೆ ಪರ ಆಶ್ರಿತ ಹೋತೆ ಹೈ ಯಾ ಪೂರಕ ಹೋತೆ ಹೈ. ಇನ್ಮೇ ಇನ್ ಸಭಿ ಘಟಕೋ ಕೋ ಐಸೆ ಸಮೋಚಿತ ಕಿಯಾ ಜಾತಾ ಹೈ ಕಿ ಇನ್ಮೇ ಪ್ರತಿಸ್ಪರ್ಧಾ ಬಿಲ್ಕುಲ್ ನಾ ಹೋ ಯಾ ಕಮ್ ನಾ ಹೋ ತಥಾ ಪೂರಕತಾ ಅಧಿಕ ಸೆ ಅಧಿಕ ಹೋ ತಾಕಿ ಏಕ ಕಾ ಅವಶೇಷ ದೂಸರೆ ಕೆ ಲಿಯೆ ಪೋಷಕ ತತ್ವೋ ಕೆ ರೂಪ ಮೇ ಪರಿಪೂರ್ಣ ಹೋ ಸಕೆ ಔರ್ ಯಾ ಚಕ್ರ ಐಸಾ ಹೀ ಚಲ್ತಾ ರಹೆ. ಭಾರತ ಮೇ ಜೈವಿಕ ಖೇತಿ ಕರ್ನೆ ಕೆ ಕೈ ಪ್ರಕಾರ ಹೋತೆ ಹೈ. ಅಪ್ನೆ ಅಪ್ನೆ ಸುವಿಧಾಓ ಕೆ ಅನುಸಾರ ಅಲಗ ಅಲಗ ಕೃಷಿ ವಿಧಿಯೋ ಕೋ ಚುನಾವ್ ಕರ್ತೆ ಹೈ. ಇನ್ ಸಭಿ ಕೃಷಿ ವಿಧಿಯೋ ಕಾ ಲಕ್ಷ್ಯ ಏಕ ಸಮಾನ ಹೈ. ಮೃದಾ ಪ್ರಬಂಧನ್ ಖೇತಿ ಮೇ ರಾಸಾಯನಿಕ ಪ್ರಬಂಧನ್ ಖರಪ್ತವಾರ ಪ್ರಬಂಧನ್ ಜೈವಿಕ ಕೀಟ ನಿಯಂತ್ರಣ ಫಸಲ್ ವಿವಿಧತಾ. ಜೈವಿಕ ಖೇತಿ ಕರ್ನೆ ಕೆ ಲಾಭ ಇಸ್ಮೇ ಉತ್ಪನ್ನ ಖಾದ್ಯ ಪದಾರ್ಥ ಪೋಷಕ ತತ್ವೋ ಸೆ ಭರ್ಪೂರ್ ಹೋತೆ ಹೈ. ಇಸ್ಮೇ ಜೈವಿಕ ಕೃಷಿ ರಾಸಾಯನಿಕ ಸಂಕರ ಬೀಜೋ ಆದಿ ಕಾ ಖರ್ಚಾ ನಹೀಂ ಹೋತಾ ಇಸ್ಲಿಯೆ ಯಹ ಪ್ರಕ್ರಿಯಾ ಕಾಫಿ ಸಸ್ತಿ ಹೋತಿ ಹೈ. ಅಪೇಕ್ಷಾಕೃತ ಉತ್ಪಾದನ್ ಜ್ಯಾದಾ ಹೋನೆ ಸೆ ಔರ್ ಬಿಮಾರಿಯಾ ಕಮ್ ಹೋನೆ ಸೆ ಕಿಸಾನೋ ಕಿ ಆಯೋ ಮೇ ವೃದ್ಧಿ ಹುಯಿ ಹೈ. ವಿದೇಶೋ ಮೇ ಮಾಂಗ್ ಬಣ್ಣೆ ಸೆ ಏಕ್ ಅಚ್ಛಾ ನಿರ್ಯಾತಕ್ ಬಣ್ಣೆ ಕಿ ಸಂಭಾವನಾ. ಅವಶ್ಯಕತಾ ಹೈ ಕಿ ಮೃದಾ ಪ್ರಬಂಧನ್ ಕೆ ದೃಷ್ಟಿಕೋನ್ ಸೆ ಪರ್ಯಾವರಣ ಸಂರಕ್ಷಣ ಕೆ ದೃಷ್ಟಿಕೋನ್ ಸೆ ಮಾನವ ಸ್ವಾಸ್ಥ್ಯ ಕೆ ನಜರ್ ಸೆ ಕಮ್ ಲಾಗತ್ ಮೇ ಅಧಿಕ ಆಯೋ ಹೋನೆ ಕೆ ಲಿಯೆ ವರ್ತಮಾನ ಪರಿದೃಶ್ಯ ಕೋ ಧ್ಯಾನ ಮೇ ರಖತೆ ಹುಯೆ ಯಹ ಕಹನಾ ಅತಿಶಯೋಕ್ತಿ ನಹೀಂ ಹೋಗಾ ಕಿ ಅಗರ್ ಮಾನವ ಕೋ ಅಪ್ನಾ ಅಸ್ತಿತ್ವ ಬನಾಯೆ ರಖನೆ ಕೆ ಲಿಯೆ ಜೈವಿಕ ಕೃಷಿ ಕೋ ಅಪ್ನಾನಾ ಉಸ್ಕಿ ಅವಶ್ಯಕತಾ ಕೋ ಪೂರ್ತಿ ಕಾ ಸಾಧನ ನಹೀಂ ಅಪಿತು ಮಜಬೂರಿ ಹೋನಿ ಚಾಹಿಯೆ. ಕ್ಯೋಕಿ ವರ್ತಮಾನ ಕೃಷಿ ಪ್ರಣಾಲಿ ಮೇ ತೇಜಿ ಸೆ ಹೋ ರಹೆ ಸಂಶ್ಲೇಷಿತ ರಾಸಾಯನಿಕ ಪ್ರಯೋಗೋ ನೇ ನಾ ಸಿರ್ಫ ಮಾನವ ಸ್ವಾಸ್ಥ್ಯ ಕೋ ಭೀ ಪರ್ಯಾವರಣ ಕೋ ಭೀ ಬುರಿ ತರಹ ಸೆ ಪ್ರಭಾವಿತ ಕಿಯಾ ಹೈ. ಇಸ್ಲಿಯೆ ಹಮೇ ಹಮಾರಿ ತಪೋಭೂಮಿ ಕಿ ರಕ್ಷಾ ಕರ್ನಾ ಹಮಾರಾ ಕರ್ತವ್ಯ ಹೈ. ಜಬ್ ತಕ್ ಸೂರ್ಯ ಚಂದ್ರ ರಹೆಂಗೆ ತಬ್ ತಕ್ ಹಮೇ ಹಮಾರಿ ಮಾತಾ ಕಿ ರಕ್ಷಾ ಕರ್ನಾ ಚಾಹಿಯೆ. ಖೇತ್ ಸೆ ಅನ್ನ ಮಿಲೆ ತೋ ಪರ್ಯಾವರಣ ಸೆ ಪ್ರಾಣ ವಾಯು ಮಿಲ್ತಿ ಹೈ. ಇಸ್ ವಕ್ತ ಹಮೇ ಅನ್ನ ದೇನೆ ವಾಲೆ ಕಿಸಾನೋ ಕೋ ಯೋಗಿ ಕರ್ನಾ ಚಾಹಿಯೆ. ಉನ್ಹೇ ಏಕ್ ಸಮ್ಮಾನಿತ ಸಲ್ಯೂಟ್. ಜೈ ಹಿಂದ್.
0: ಈಗ ಕ್ರೀಡಾಪಟುವಿನ ಕುರಿತು ಮಾತನಾಡಲಿದ್ದಾರೆ ಮಲ್ಲಿಕಾರ್ಜುನ್ ಕಮ್ತರ್.
2: ಮೇಜರ್ ಧ್ಯಾನ್ ಚಂದ್ರ ಎಂದೇ ಪ್ರಸಿದ್ಧವಾಗಿರುವ ಭಾರತೀಯ ಅತ್ಯುನ್ನತ ಹಾಕಿ ಪಟು ಇವರು ಆಗಸ್ಟ್ 29 ರಂದು ಜನಿಸಿದರು. ಇವರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನವೆಂದು ಆಚರಿಸುತ್ತೇವೆ. ಇವರು ನಮ್ಮ ಭಾರತ ತಂಡದ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ 3 ಸಲ ಪ್ರತಿಬಿಂಬಿಸಿದರು. ಆ 3 ಸಲನೂ ಚಿನ್ನದ ಪದಕವನ್ನು ಪಡೆದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರಿಗೆ ಭಾರತ ಸರ್ಕಾರ ಜನ ಪುರಸ್ಕಾರ ಪ್ರಶಸ್ತಿಯಾದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರ ಮೊದಲ ತರಬೇತುದಾರರಾದ ಪಂಕಜ್ ಗುಪ್ತರವರು ಇವರಿಗೆ ಚಂದ್ ಎಂಬ ಬಿರುದನ್ನು ನೀಡಿದರು. ಚಂದ್ ಎಂದರೆ ಮುಂದೊಂದು ದಿನ ಚಂದ್ರನಿಗೆ ಒಲೆಯುವಂತಹ ಒಬ್ಬ ವ್ಯಕ್ತಿ. ಇವರ ಆಟವನ್ನು ನೋಡಿ ಆಲ್ಬರ್ಟ್ ಹಿಟ್ಲರ್ ಅವರು ಜರ್ಮನ್ ಸೇನೆಯಲ್ಲಿ ಫೀಲ್ಡ್ ಮಾರ್ಷಲ್ ಆಗಿ ಕಾರ್ಯನಿರ್ವಹಿಸಲು ಆಹ್ವಾನಿಸಿದರು. ಆದರೆ ಮೇಜರ್ ಧ್ಯಾನ್ ಚಂದ್ರ ಅವರು ಆ ಆಹ್ವಾನವನ್ನು ಒಪ್ಪಲಿಲ್ಲ. ಇವರು ಆಟದ ನಿವೃತ್ತಿ ಹೊಂದಿದ ಮೇಲೆ ಇವರು ತಮ್ಮದೇ ಒಂದು ಕ್ರೀಡಾ ತರಬೇತಿ ಕೇಂದ್ರವನ್ನು ಇಟ್ಟು ಡಿಪ್ಲೊಮಾ ಪದವಿಯನ್ನು ಪಡೆದರು. ಇವರಂತೆ ನಮ್ಮ ದೇಶದಲ್ಲಿ ಅನೇಕ ಕ್ರೀಡಾಪಟುಗಳಿದ್ದಾರೆ. ಅವರಲ್ಲಿ ಧನರಾಜ್ ಪಿಳ್ಳೆ ಅಂತ ನಮ್ಮ ಕರ್ನಾಟಕದ ಒಬ್ಬ ಕ್ರೀಡಾಪಟು ನಮಗೆ ಹೆಮ್ಮೆ ತರುವಂತಹ ವಿಷಯ. ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ, ಹಾಕಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಪ್ರತಿಬಿಂಬಿಸುವುದು ನಮಗೆಲ್ಲರಿಗೂ ಹೆಮ್ಮೆ ತರುವಂತಹ ವಿಷಯ. ಮೊನ್ನೆ ನಡೆದ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಕಿಯು ಚಿನ್ನದ ಪದಕವನ್ನು ತಂದುಕೊಟ್ಟಿತು ಮತ್ತು ಒಲಿಂಪಿಕ್ಸ್ನಲ್ಲೂ ಕೂಡ ಚಿನ್ನದ ಪದಕವನ್ನು ಗೆದ್ದ ಖ್ಯಾತಿ ನಮ್ಮ ಭಾರತ ತಂಡಕ್ಕೆ ಇದೆ.
0: ಹಚ್ಚೆಯು ಕನ್ನಡದ ದೀಪ ಈ ಹಾಡನ್ನು ವಿದ್ಯಾರ್ಥಿನಿಯರು ಹಾಡಲಿದ್ದಾರೆ.

0: ದಿ ಪಾಪ್ಯುಲರ್ ನಿವ್ ಇಂಗ್ಲಿಷ್ ಸ್ಕೂಲ್ ಚಂಡೆ ವಿದ್ಯಾರ್ಥಿಗಳು
1: ಇವರಿಂದ
0: ವಿವಿಧಾತ್ಮಕ ಕಾರ್ಯಕ್ರಮಗಳನ್ನ ಕೇಳಿದಿರಿ.
1: ಧನ್ಯವಾದಗಳು.
2: ಇದುವರೆಗೆ ಮಕ್ಕಳಿಗಾಗಿ ಕಾರ್ಯಕ್ರಮ ಚೆಣ್ಣರ ಚಿತ್ತಾರ ಕೇಳಿದಿರಿ. ಕಾರ್ಯಕ್ರಮ ಸಂಯೋಜನೆ ಟಿಎಸ್ ಪ್ರಸಾದ್, ಸಂಕಲನ ಸುವರ್ಣ ಶಿವಾನಂದ್ ನಾಯ್ಕ್.
3: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಚಿತ್ರಗೀತೆಗಳು ಶ್ರೀ ಮಂಜುನಾಥ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಯುಗಳ ಸ್ವರದಲ್ಲಿ ಹಾಡಿರುವ ಗೀತೆ. ಗೀತರಚನೆ ಮತ್ತು ಸಂಗೀತ ಸಂಯೋಜನೆ ಇದೆ ಹಂಸಲೇಖ.

ನಾನು ನೀನು ಜೋಡಿ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಅನುರಾಧ ಭಾಟಿಯುಗಳ ಸ್ವರದಲ್ಲಿ ಹಾಡಿರುವ ಗೀತೆ. ಪ್ರೊಫೆಸರ್ ಸಿದ್ದರಾಮಯ್ಯ ಅವರ ಗೀತರಚನೆ, ಸಂಗೀತ ಸಂಯೋಜನೆ ಇದೆ ಹಂಸಲೇಖ ಅವರದು.

ಕೆಲವರೇ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಜಾಕ್ಸನ್ ಚಿತ್ರದ ಗೀತೆ. ಇವುಗಳ ಸ್ವರಗಳು ಮನು ಹಾಗೂ ಚಿತ್ರ. ಭರತ್ ಜೈನ್ ಅವರ ಗೀತರಚನೆ, ಸಂಗೀತ ಸಂಯೋಜನೆ ಇದೆ ಸಾಧು ಕೋಕಿಲಾ.

ಬಾನಲ್ಲಿ ಮಧುಚಂದ್ರಕೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಯುಗಳ ಸ್ವರದಲ್ಲಿ ಹಾಡಿರುವ ಗೀತೆಯನ್ನ ಕೇಳಿದಿರಿ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದು ರಾತ್ರಿ 8 ಗಂಟೆಗೆ ಪುನಃ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಬಹುದು.

0: ಆಕಾಶವಾಣಿ ಕಾರವಾರ.
1: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6 p.m. ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 p.m.
2: ಸಂಗಮ ಸಂಗಮ.
1: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
3: ಕಾವ್ಯ ಸಂದೇಶ,
2: ನವ್ಯ ಸಂದೇಶ.
1: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 p.m. ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಆಕಾಶವಾಣಿ ಕಾರವಾರ, ಸಮಯ 6:05 ದೆಹಲಿಗೆ ನಡೆದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಕೆಳಗರೆ ನಿಲಯದಿಂದ ಪ್ರಸಾರವಾಗಿರುವ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ಮುನ್ನೋಟ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗ, ಗೇರು ತಳಿಗಳು ಹಾಗೂ ಅವುಗಳ ವಿಶೇಷತೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಈರದಾಸಪ್ಪ ಇವರೊಂದಿಗೆ ಸಂದರ್ಶನ. ನಂತರ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಾವಣಿ ಪದಗಳು ಎಸ್ಎಫ್ ಪೂಜಾರ ಮತ್ತು ಸಂಗಡಿಗರಿಂದ. 7:45 ಮಹಾತ್ಮರ ಮಠದಲ್ಲಿ ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ. 8:00 ಚಿತ್ರಗೀತೆಗಳು, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 8:30 ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಕೊಳಲು ವಾದನ ವಿಶ್ವನಾಥ ಆರ್ ಕಲ್ಭಾಗ ಅವರಿಂದ, ತಬ್ಲಾ ಸಹಕಾರ ಎಸ್ವಿ ಪ್ರಶಾಂತ. 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪಗಳ ಧ್ವನಿ ಮುದ್ರಣ. ಇವೆಷ್ಟು ಕಾರ್ಯಕ್ರಮಗಳು ಈ ಸಂಜೆ ಪ್ರಸಾರವಾಗಲಿವೆ.

ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಕರುನಾಳು ಬಾ ಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

6:35ಕ್ಕೆ ರೈತರಿಗೆ ಸಲಹೆ, 6:40ಕ್ಕೆ ಗಾನಸುಧೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. 7:15ಕ್ಕೆ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಧನ್ಯ ಪದ್ಯಣ, ವ್ಯಾಖ್ಯಾನಕಾರರು ಮುಳಿಯ ಶಂಕರ್ ಭಟ್. 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಮಂಜುಳಗಾನ, 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05ಕ್ಕೆ ಭಾವಗೀತೆಗಳು, 9:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರ ಸಂತೂರ ವಾದನದ ಧ್ವನಿಮುದ್ರಿಕೆ, 10:02ದಿಂದ ಮುಂಬೈ ಯುದ್ಧಭಾರತಿ ಕೇಂದ್ರದ ಕಾರ್ಯಕ್ರಮಗಳ ಸಹ ಪ್ರಸಾರ.

ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ದೌರ್ಜನ್ಯ ನಿವಾರಣೆ ಕಾಯಿದೆ 2013 ಈ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ವಕೀಲರಾದ ಸಿರಿ ವಾನಳ್ಳಿ, ಮೈಸೂರು ವಿಶ್ವವಿದ್ಯಾಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತೆಯಾದ ಮಾಲಿನಿ ಆರ್ ಪಾಲಾಕ್ಷ. ನಡೆಸಿಕೊಡುವವರು ಸಹನ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆಸ್ಟ್ರೋ ಆರ್ಥರೈಟಿಸ್ ಕಾಯಿಲೆ ಹಾಗೂ ಮೊಣಕಾಲು ಚಿಪ್ಪಿನ ಶಸ್ತ್ರಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿಯ ಪಾತ್ರ, ಈ ಕುರಿತು ಡಾಕ್ಟರ್ ತುಳಸಿ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ನಂತರ ಮಹಿಳೆಯರು ಮುಖ್ಯವಾಗಿ ಮಾಡಿಸಬೇಕಾದ ತಪಾಸಣೆಗಳು, ಈ ಕುರಿತು ಡಾಕ್ಟರ್ ಸಹನಾ ನಾಯಕ್ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಸಂಯೋಜನೆ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 1 ಗಂಟೆಗೆ ಪ್ರಗತಿ ಪಥ. ಪಿಎಂ ವಿಕಸಿತ ಭಾರತ ಜಿರಾಮ್ಜಿ ಮಿಷನ್ ಕುರಿತು ಮಾಹಿತಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 3 ಗಂಟೆಯಿಂದ ವಿವಿಧ ಭಾರತಿ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮ. ಯುವ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ದಿಗಂತ್ ಭಟ್ ಅವರೊಂದಿಗೆ ಸಂದರ್ಶನ. 5:30 ಸಂದೇಶ ಸಂಗಮ. ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಸ್ವಾತಂತ್ರ್ಯ ದಿನಾಚರಣೆಯ ನೆನಪುಗಳು. 6:30 ಅವಲೋಕನ. 6:50 ಕಿಸಾನವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಒಣಕೃಷಿ ಬೇಸಾಯ ಕ್ರಮಗಳ ಕುರಿತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಂಧ್ಯಾ ಕೆ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಹಾಡುಗಳು ಎಂಕೆ ನಾರಾಯಣಗೌಡ ಮತ್ತು ಸಂಗಡಿಗರಿಂದ. 7:45 ಗಜಲ್ಗಳು. 8:00 ಚಿತ್ರಗೀತೆಗಳು. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 8:30 ಭಾವಗೀತೆಗಳನ್ನು ಆಲಿಸುವಿರಿ. 9:15 ಹಿಂದಿ ಚಿತ್ರಗೀತೆಗಳು. 9:30 ಮನಿ ಟಾಕ್. ನಂತರ ಮಂಥನ್ ಕಾರ್ಯಕ್ರಮ. ರಾತ್ರಿ 10:00 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ. ಕೆಳಗುರಿ ಇದುವರೆಗೂ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ.

0: ಇಂಥ ಸತ್ಯದ ಪ್ರಶ್ನೆಗೆ ಏನು ಉತ್ತರ ಹೇಳಿ? ಸಾಧನೆಯ ಶಿಖರ ಏರಿದ್ರು ಹೆಣ್ಣಿನ ಜೀವನಕ್ಕೆ ನೆಮ್ಮದಿಯ ಭವಿಷ್ಯ ಇಲ್ಲ ಅಂತ ಹೇಳಿ, ಅಥವಾ ನಿನ್ ಯಾರು ರಕ್ಷಣೆಗೆ ಇಲ್ಲ ಅಂತ ಹೇಳಿ? ನನ್ನ ಹತ್ರ ಉತ್ತರ ಅದೇನು?
1: ಉತ್ತರ ಅದ ಅಮ್ಮ, ನಾವೆಲ್ಲರೂ ಕೂಡ ಉತ್ತರ ಹುಡುಕ್ಬೇಕು. ಎಲ್ಲಾ ಮಹಿಳೆಯರಿಗೂ ರಕ್ಷಣೆ ಮಾಡ್ತೀನಂತ ಭರವಸೆ ಕೊಡ್ತೀನಿ.
2: ನನ್ ತಮ್ಮನ್ ಜೊತೆ ನಾನು ಭರವಸೆ ಕೊಡ್ತೀನಿ. ಮಹಿಳಾ ದೌರ್ಜನ್ಯವನ್ನ ಎಲ್ಲರೂ ಖಂಡಿಸೋಣ.
0: ಇದು ಮನೆ ಮನೆಯ ಮಾತಾಗಲಿ, ಗಂಡು ಹೆಣ್ಣು ಎಂಬ ಭೇದ ತೊಲಗಲಿ, ಸ್ತ್ರೀ ಕುಲ ನೆಮ್ಮದಿಯಿಂದ ಉಸಿರಾಡುವಂತಾಗಲಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. ನಂತರ 6:30 ಜಿಲ್ಲಾ ವಾರ್ತಾ ಪತ್ರ, 6:40 ಪ್ರದೇಶ ಸಮಾಚಾರ ಕೇಳುವರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿ ರಾಮ್ಜಿ ಯೋಜನೆಯಡಿ 13,24,762 ಮಾನವ ದಿನಗಳ ಕೂಲಿ ಸೃಜನೆಯ ಗುರಿ ಜಿಲ್ಲಾಡಳಿತ ಹೊಂದಿದೆ. ಇಲ್ಲಿಯ ತನಕ 5,56,860 ಮಾನವ ದಿನಗಳ ಕೂಲಿ ಸೃಜಿಸಲಾಗಿದೆ. 45,22,27,000 ರೂಪಾಯಿ ಅರ್ಹ ಕೂಲಿ ಚೀಟಿದಾರರಿಗೆ ಪಾವತಿಸಲಾಗಿದ್ದು, ಸುಸ್ಥಿರ ಗ್ರಾಮೀಣ ಆಸ್ತಿಗಳ ನಿರ್ಮಾಣದಲ್ಲಿ ಶೇಕಡ 52.22% ಪ್ರಗತಿ ಸಾಧಿಸಲಾಗಿದೆ. ಕಳೆದ ಜುಲೈ ತಿಂಗಳಿನಿಂದ ಇಲ್ಲಿಯವರೆಗೆ 39,716 ಮಾನವ ದಿನಗಳ ಕೂಲಿ ಕೆಲಸ ಜಿಲ್ಲಾಡಳಿತ ಸೃಜಿಸಿದೆ. ಜಿಲ್ಲೆಯ 6 ತಾಲೂಕುಗಳ ವ್ಯಾಪ್ತಿಯ 44 ಗ್ರಾಮಗಳಿಗೆ 52 ಖಾಸಗಿ ಕೊಳವೆ ಬಾವಿಗಳ ಮೂಲಕ ಕುಡಿಯುವ ನೀರು ಪೂರೈಸಲಾಗುತ್ತಿದೆ. 62 ಗ್ರಾಮಗಳಲ್ಲಿ 66 ಹೊಸ ಕೊಳವೆ ಬಾವಿಗಳನ್ನು ಜಿಲ್ಲಾಡಳಿತ ಕೊರೆಸಿದೆ. 13 ಗ್ರಾಮಗಳಲ್ಲಿ 15 ಹಳೆ ಕೊಳವೆ ಬಾವಿಗಳನ್ನು ಸ್ವಚ್ಛಗೊಳಿಸಿ ಬಳಕೆಗೆ ಯೋಗ್ಯಗೊಳಿಸಲಾಗಿದೆ. ತುಂಗಾ ಮೇಲ್ದಂಡೆ ಯೋಜನೆಯಡಿ ಕಾಲುವೆಗಳ ಮೂಲಕ ಜಿಲ್ಲೆಯಾದ್ಯಂತ ನೀರು ಹರಿಸಿ ಕೆರೆಗಳನ್ನು ಜನ ಹಾಗೂ ಜಾನುವಾರುಗಳಿಗಾಗಿ ನೀರು ತುಂಬಿಸುವ ಕಾರ್ಯ ಮುಂದುವರೆದಿದೆ. ಜಿಲ್ಲೆಯಾದ್ಯಂತ ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳನ್ನು ಆಯಾ ತಾಲೂಕು ಆಡಳಿತಗಳು ಕೈಗೊಳ್ಳಲು ಅನುವಾಗುವಂತೆ ಒಟ್ಟು 4 ಕೋಟಿ ರೂಪಾಯಿ ಅನುದಾನ ಜಿಲ್ಲಾಡಳಿತ ಬಿಡುಗಡೆ ಮಾಡಿದೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯ 3,00,000 ರೈತರು ಬೆಳೆ ವಿಮೆ ಕಂತು ಪಾವತಿಸಿ ಹೆಸರು ನೋಂದಾಯಿಸಿದ್ದಾರೆ. ಕಳೆದ ಹಂಗಾಮಿಗೆ ಹೋಲಿಸಿದರೆ ಈ ಬಾರಿ 90,000 ರೈತರು ಬೆಳೆ ವಿಮೆಗೆ ಕಂತು ಪಾವತಿಸಿ ಹೆಸರು ನೋಂದಾಯಿಸಿದ್ದಾಗಿ ಕೃಷಿ ಇಲಾಖೆ ತಿಳಿಸಿದೆ. ಜಿಲ್ಲೆಯಲ್ಲಿ 17ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಭೇಟಿ ನೀಡಿ ಅರ್ಹ ಮತದಾರರ ಹೆಸರನ್ನು ನೋಂದಾಯಿಸಲಿದ್ದಾರೆ. 1,200ಕ್ಕಿಂತ ಅಧಿಕ ಮತದಾರರಿರುವ ಮತಗಟ್ಟೆಗಳನ್ನು ತರ್ಕಬದ್ಧಗೊಳಿಸಿ ಹೊಸ ಮತಗಟ್ಟೆಗಳನ್ನು ಸ್ಥಾಪಿಸಲು ಪ್ರಸ್ತಾವಗಳನ್ನು ಆಯಾ ತಾಲೂಕಿನ ತಹಸೀಲ್ದಾರರು ಪರಿಶೀಲಿಸಿ ಜಿಲ್ಲಾಡಳಿತಕ್ಕೆ ಸಲ್ಲಿಸುತ್ತಿದ್ದು, ಚುನಾವಣಾ ಆಯೋಗದ ಅನುಮೋದನೆಗಾಗಿ ಸಲ್ಲಿಸಲು ಜಿಲ್ಲಾ ಚುನಾವಣಾ ಅಧಿಕಾರಿ ಸಿದ್ದತೆ ನಡೆಸಿದ್ದಾರೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 1,482 ಮತಗಟ್ಟೆಗಳಿದ್ದು, 93 ಮತಗಟ್ಟೆಗಳಲ್ಲಿ 1,200ಕ್ಕಿಂತ ಅಧಿಕ ಮತದಾರರಿದ್ದಾರೆ. 1,200ಕ್ಕಿಂತ ಅಧಿಕ ಮತದಾರರಿರುವ ಮತಗಟ್ಟೆಗಳನ್ನು ಕಡಿಮೆ ಮತದಾರರಿರುವ ಮತಗಟ್ಟೆಗಳಲ್ಲಿ ವಿಲೀನಗೊಳಿಸಲು ಒಟ್ಟು 25 ಮತಗಟ್ಟೆಗಳು ಹಾಗೂ ಪ್ರಸ್ತುತ ಶಿಥಿಲಗೊಂಡಿರುವ 8 ಮತಗಟ್ಟೆಗಳನ್ನು ಸುದೃಢ ಕಟ್ಟಡಗಳಿಗೆ ಸ್ಥಳಾಂತರಿಸಲು ಜಿಲ್ಲಾಡಳಿತ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವ ಸಲ್ಲಿಸಲಿದೆ. ಈಗ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಸೂಕ್ಷ್ಮ ಸಣ್ಣ ಮಧ್ಯಮ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕಳೆದ 2020ರಲ್ಲಿ ಜಾರಿಗೆ ಬಂದಿತು. ಜಿಲ್ಲೆಯಲ್ಲಿ 469 ಕಿರು ಆಹಾರ ಉದ್ದಿಮೆಗಳ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿ ನಿಯಮಬದ್ಧಗೊಳಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ. ಪಿಎಂ ಎಫ್ಎಂಇ ಯೋಜನೆಯಡಿ ಆಹಾರ ಸಂಸ್ಕರಣಾ ಉದ್ಯಮ ನಡೆಸುತ್ತಿರುವ ಮಸಾಲೆ ತಯಾರಕರು, ಸಿಹಿ ತಿಂಡಿಗಳು, ಹಾಲಿನ ಉಪ ಉತ್ಪನ್ನ ತಯಾರಕರು, ಬಾಲ ಕಿಶೋರ ಹಾಗೂ ತರುಣ ವಿಭಾಗದಲ್ಲಿ ಸಾಲ ಸೌಲಭ್ಯ ಮತ್ತು ಸಹಾಯಧನ ಪಡೆದುಕೊಂಡು ಸ್ವಯಂ ಉದ್ಯೋಗಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಸಿ

ನೀರು ನ್ಯಾಯ ಮಂಡಳಿ ಅನುದಾನದಡಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಪುನಶ್ಚೇತನ ಕಾಮಗಾರಿ ಕೈಗೊಳ್ಳಲಾಗಿದೆ. ಜಲಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯ ಗ್ರಾಮೀಣ ಭಾಗದ 400,000 ಮನೆಗಳಿಗೆ ನಳದ ಸಂಪರ್ಕ ಕಲ್ಪಿಸಲಾಗಿದೆ. ಇದುವರೆಗೆ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ

ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

ಆಕಾಶವಾಣಿ ಬೆಂಗಳೂರು. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಉಮೇಶ್ ಕುಮಾರ್ ರಾಥೋಡ್ 23 ವರ್ಷದ ಇವರು. ಇವರ ವಯಸ್ಸು 23. ಚಹರೆ ಬಿಳಿ ಮಿಶ್ರಿತ ಕಪ್ಪು ಕೂದಲು, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ದುಂಡುಮುಖ, ಎತ್ತರ ಸುಮಾರು 5.7 ಅಡಿ, ಧರಿಸಿರುವ ಬಟ್ಟೆ ಕಪ್ಪು ಬಣ್ಣದ ಅಂಗಿ, ನೀಲಿ ಬಣ್ಣದ ಪ್ಯಾಂಟು ಧರಿಸಿರುತ್ತಾರೆ. ಕನ್ನಡ ಹಿಂದಿ ಲಂಬಾಣಿ ಭಾಷೆಯನ್ನ ಮಾತನಾಡುತ್ತಾರೆ. ಕಾಣೆಯಾದ ದಿನಾಂಕ 2/8/2026. ಈ ವ್ಯಕ್ತಿ

ಈ ವ್ಯಕ್ತಿಯ ಮಾಹಿತಿ ಸಿಕ್ಕಿದಲ್ಲಿ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ಸಲಹೆಯನ್ನು ನೀಡಬಹುದು. ಆಕಾಶವಾಣಿ ಬೆಂಗಳೂರು. ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
0: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ ಹೈ.
4: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದು ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
5: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಏಳನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55.80 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳ ವಶ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಈ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇಂದು ನಡೆದ ವಿವಿಧ ಇಲಾಖೆಗಳ ಅಭಿವೃದ್ದಿಯ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜನರ ನೀರಿನ ಸಮಸ್ಯೆಗೆ ವಿವಿಧ ರೀತಿಯ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ ಭಾಗದ ರೈತರು ರಾಜ್ಯಕ್ಕೆ ಮಾದರಿಯಾಗಿದ್ದು, ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೆಂಗಳೂರಿಗೆ ಹಾಲು, ತರಕಾರಿ, ರೇಷ್ಮೆ, ಹೂ ಬೆಳೆದು ತಮ್ಮ ಸ್ವಾಭಿಮಾನ ಬೆರೆದಿದ್ದಾರೆ. ರೈತರ ಕಣ್ಣೀರು ಒರೆಸುವ ಸರ್ಕಾರ ನಿಮ್ಮ ಮುಂದೆ ನಿಂತಿದೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರು ನಮ್ಮೆಲ್ಲರ ಆಸ್ತಿ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಚಿವರು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸುತ್ತಿದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನ ಕಿಲಾರಹಳ್ಳಿಯಲ್ಲಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರೈತರಿಗೆ ಮೇವಿನ ಬೀಜ ಕಿಟ್ಗಳನ್ನು ವಿತರಿಸಿ ಮಾತನಾಡಿ, ನೀರಿನ ಸೌಲಭ್ಯ ಇರುವ ರೈತರು ಮೇವು ಬೆಳೆಸಲು ಉತ್ತೇಜಿಸುವ ನಿಟ್ಟನಲ್ಲಿ ಜಿಲ್ಲೆಯಲ್ಲಿ 1 ಲಕ್ಷ ಕ್ವಿಂಟಾಲ್ ಮೇವಿನ ಬೀಜ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಿದೆ. ಪಾವಗಡ ತಾಲೂಕಿನಲ್ಲಿ 19,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಿತ್ತು, ಆದರೆ 4,000 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಸಚಿವರು ಬರ ಪರಿಸ್ಥಿತಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿ ಕುರಿತು ಸಚಿವ ಎಂಬಿ ಪಾಟೀಲ್ ಎರಡನೇ ದಿನವೂ ಬರ ಪರಿಶೀಲನೆ ನಡೆಸಿದರು. ಬಬಲೇಶ್ವರ ತಾಲೂಕಿನ ಸಾರಾವಾಡ ಗ್ರಾಮಕ್ಕೆ ಭೇಟಿ ನೀಡಿದ ಅವರು, ತೊಗರಿ, ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳನ್ನು ವೀಕ್ಷಿಸಿದರು. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಅಗ್ರಸ್ಥಾನ ಲಭಿಸಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯದಿಂದ ಸಾಕಷ್ಟು ವಸ್ತುಗಳು ವಿದೇಶಕ್ಕೆ ರಫ್ತಾಗುತ್ತಿದೆ, ನವೋದ್ಯಮಗಳ ಉತ್ಪನ್ನಗಳು ರಫ್ತಾಗುತ್ತಿದ್ದು, ಇದರಿಂದ ದೇಶದ ಜಿಎಸ್ಟಿಗೆ ರಾಜ್ಯದ ಉದ್ಯಮ ಕ್ಷೇತ್ರ ಹೆಚ್ಚಿನ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ 21ನೇ ಆವೃತ್ತಿಯ ಅತ್ಯುತ್ತಮ ರಫ್ತು ಶ್ರೇಷ್ಠತಾ ಪ್ರಶಸ್ತಿಗೆ ರಾಜ್ಯದ ವಿವಿಧ ಪ್ರದೇಶಗಳ ರಫ್ತುದಾರರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ಎಂಜಿನಿಯರಿಂಗ್, ಔಷಧೋದ್ಯಮ, ಬಯೋಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ 120ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಎಂದು ತಿಳಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಕಳಂಕಿತರಾಗಿದ್ದು ಅವರನ್ನು ಸಂಪುಟದಿಂದ ತೆಗೆದುಹಾಕಲು ಬಿಜೆಪಿ ಹಾಗೂ ಜೆಡಿಎಸ್ ಹೋರಾಟ ನಡೆಸಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಗೇಂದ್ರ ವಿರುದ್ದ ಸದನದ ಹೊರಗೆ ಹಾಗೂ ಒಳಗೆ ಹೋರಾಟ ನಡೆಯಲಿದೆ. ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆ, ಕೆಪಿಎಸ್ಸಿ ಹಗರಣ ಮೊದಲಾದ ವಿಷಯಗಳ ವಿರುದ್ದ ಜೆಡಿಎಸ್ ಜೊತೆ ಸೇರಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳು ಗುರುಗಂಗ್

0: ಮಾಂಜ್ರಾ ನದಿಗೆ ರಾಸಾಯನಿಕ ತ್ಯಾಜ್ಯ ಹರಿಬಿಡುತ್ತಿದ್ದು ಕೂಡಲೇ ಮೂರು ಕೈಗಾರಿಕೆಗಳನ್ನು ಮುಚ್ಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಮೂರು ಕೈಗಾರಿಕೆಗಳು ನದಿಗೆ ವಿಷಯುಕ್ತ ರಾಸಾಯನಿಕ ತ್ಯಾಜ್ಯ ಹರಿಸುತ್ತಿದ್ದು ಜನರು ಪ್ರತಿಭಟನೆ ಹಾಗೂ ಅಭಿಯಾನ ಆರಂಭಿಸಿದ್ದರು. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಮಾಲಿನ್ಯಕಾರಕ ಕೈಗಾರಿಕೆಗಳನ್ನು ಮುಚ್ಚುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಕೈಗಾರಿಕೆಗಳ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೊಲೀಸರು ಬೇಡಾ ಬ್ರೋ ಅಭಿಯಾನದಡಿಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ವಿರುದ್ದ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ 39 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28.7 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅವುಗಳ ಮಾರುಕಟ್ಟೆ ಮೌಲ್ಯ 55.8 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮತ್ ಕುಮಾರ್ ಸಿಂಗ್ ಪೊಲೀಸರಿಗೆ ದೊರೆತ ಮಾಹಿತಿ ಅನುಸರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಘಟಕ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. ತ್ರಿವರ್ಣ ಯಾತ್ರೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ, ಹರ್ ಘರ್ ತಿರಂಗ ಅಭಿಯಾನವು ಇಂದು ದೇಶದ ಪ್ರತಿ ಮನೆ ಮನೆಯಲ್ಲೂ ದೇಶಪ್ರೇಮದ ಜಾಗೃತಿಯನ್ನು ಮೂಡಿಸುತ್ತಿದೆ ಎಂದು ತಿಳಿಸಿದ್ದಾರೆ. ದೇಶಭಕ್ತಿ ಹಾಗೂ ರಾಷ್ಟೀಯತೆಯ ಭಾವನೆಯನ್ನು ಮೂಡಿಸಲು ಇಂತಹ ಅಭಿಯಾನಗಳು ಅತ್ಯಂತ ಅವಶ್ಯಕ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ಸೇವಿಸುವುದರಿಂದ ರಕ್ತಹೀನತೆ, ಅಪೌಷ್ಟಿಕತೆ, ಸುಸ್ತಾಗುವಿಕೆ ತಡೆಗಟ್ಟುವ ಶಕ್ತಿ ಅಡಗಿದೆ. 1 ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳು ಈ ಮಾತ್ರೆ ಸೇವಿಸಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಭಾಂಗಣದಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ನೀಡಲು ಆರೋಗ್ಯ ಇಲಾಖೆ ಸಿದ್ದತೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಜಂತುಹುಳುಗಳು ಅವರ ಪೋಷಕಾಂಶಗಳ ಹೀರುವಿಕೆಗೆ ಅಡ್ಡಪಡಿಸುವುದಲ್ಲದೆ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಕುಂಠಿತಕ್ಕೆ ಕಾರಣವಾಗಬಹುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಚೇತನ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯು ಸಿಎಸ್ಆರ್ ಅನುದಾನದಡಿ 2.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಜಯಪುರದಲ್ಲಿ ಅತ್ಯಾಧುನಿಕ ಹಾಗೂ ಭವ್ಯ ಶಾಲಾ ಕಟ್ಟಡವನ್ನು ನಿರ್ಮಿಸಿದೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದುವ ಮೂಲಕ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಶಾಲಾ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಂಪನಿಯು ಆಸ್ಪತ್ರೆ, ಆರೋಗ್ಯ ಕ್ಷೇತ್ರದಲ್ಲೂ ಸಿಎಸ್ಆರ್ ಅನುದಾನ ನೀಡಲು ಉತ್ಸುಕವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಇದೇ 13ರಂದು ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ಗೆ ವಿವಿಧ ಕನ್ನಡ ಸಂಘಟನೆಗಳು ಬೆಂಬಲ ನೀಡಿವೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಬಂದ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಹಾಗೂ ಮೇಕೆದಾಟು ಯೋಜನೆಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಕಾರ್ಯರೂಪಕ್ಕೆ ಬರದಿದ್ದರೆ ಬೆಂಗಳೂರು ಗಂಭೀರ ನೀರಿನ ಬಿಕ್ಕಟ್ಟನ್ನು ಎದುರಿಸಬಹುದು ಎಂದು ತಿಳಿಸಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬೋಧಕ ಆಸ್ಪತ್ರೆಯನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು 50 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗ, ಜಿಲ್ಲಾಧಿಕಾರಿ ಡಾ ಕುಮಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಇಂದು ಸ್ಥಳ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರ

0: ಕರ್ನಾಟಕಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55.80 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
2: ಬಜೆಟ್ ಮಾಡಿ ಆಯ್ತಾ?
1: ಹಾ, 5,000 ಉಳಿತು.
2: ಹೊಸ ಸೀರೆ ತಗೊಳ್ಳ?
1: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ.
2: ಇನ್ನೊಂದು?
1: ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ.
3: ಬಂದ್ಬಿಟ್ಲು ದೊಡ್ಡದಾಗಿ
1: ಹೋಗಿ.
4: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಗೇರು ತಳಿಗಳು ಹಾಗೂ ಅವುಗಳ ವಿಶೇಷತೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಈರದಾಸಪ್ಪ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ಈರದಾಸಪ್ಪ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಗೇರು ಬೆಳೆ ಒಂದು ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆ, ಇದರಲ್ಲಿಯೂ ಕೂಡ ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ಹವಾಮಾನಕ್ಕೆ ಹೊಂದಿಕೊಳ್ಳುವಂತಹ ಸಾಕಷ್ಟು ತಳಿಗಳಿವೆ ಅಂತ ಕೇಳಿದ್ವಿ. ಸಾಮಾನ್ಯವಾಗಿ ಗೇರು ಅಂದ ತಕ್ಷಣ ಉಳ್ಳಾಲದ ನೆನಪಾಗ್ತದೆ, ಉಳ್ಳಾಲ ಒಂದು ಎರಡು ಮೂರು ಅಂತ ಹೇಳ್ತೀವಿ. ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂತಹ ತಳಿಗಳು ಹಾಗೂ ಅವುಗಳ ಒಂದು ವೈಶಿಷ್ಟ್ಯತೆಗಳು ಏನೇನು?
2: ಮೊದಲನೇದಾಗಿ ನಾವು ತಳಿಗಳ ಒಂದು ಪ್ರಾಮುಖ್ಯತೆ ಗೇರು ತಳಿಯಲ್ಲಿ ಬಳಸೋದು ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಸರ್. ನಾವು ತಳಿ ಅಭಿವೃದ್ಧಿ ಯಾವುದೇ ಬೆಳೆಯಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಸರ್. ಏಕೆಂದರೆ ಕೃಷಿ ನಮ್ಮ ದೇಶದ ಬೆನ್ನೆಲುಬು, ಆದರೆ ತಳಿ ಅಭಿವೃದ್ಧಿ ನಮ್ಮ ಕೃಷಿ ಬೆನ್ನೆಲುಬು. ಹಾಗಾಗಿ ಪ್ರತಿ ಬೆಳೆಯಲ್ಲಿಯೂ ತಳಿ ಅಭಿವೃದ್ಧಿ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ತಳಿ ಅಂತ ಯಾವುದಕ್ಕೆ ಕರಿತೀವಿ, ಒಂದು ತಳಿ ಅಂದ್ರೆ ಹೇಗಿರಬೇಕು, ಅದು ಒಂದು ನಿರ್ದಿಷ್ಟ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಆ ಗುಣಗಳು ಏಕರೂಪತೆಯಾಗಿರಬೇಕು ಮತ್ತು ಭಿನ್ನತೆಯನ್ನು ತೋರುವಂತ ಸಸ್ಯಗಳ ಗುಂಪುಗಳು. ಮತ್ತೆ ಇನ್ನೊಂದು ರೀತಿಯ ವ್ಯಾಖ್ಯಾನ ಕೊಡಬೇಕಪ್ಪ ಅಂತಂದ್ರೆ, ಸಸ್ಯ ತಳಿ ಎಂದರೆ ನಾವು ಹೇಳ್ತೇವೆ, ಸಸ್ಯ ತಳಿ ಎಂದರೆ ಕೃಷಿ, ತೋಟಗಾರಿಕೆ ಅಥವಾ ಅರಣ್ಯ ಉದ್ದೇಶಗಳಿಗೆ ಗಮನವಾದ ಯಾವುದೇ ಲಕ್ಷಣ ಹೊಂದಿರುವ, ಉದಾಹರಣೆಗೆ ರೂಪಣಾತ್ಮಕವಾಗಿರಬಹುದು, ಶಾರೀರಿಕ ಲಕ್ಷಣ ಆಗಿರಬಹುದು, ಸಸ್ಯ ಕೋಶಗಳ ವ್ಯತ್ಯಾಸಗಳ ಲಕ್ಷಣ ಆಗಿರಬಹುದು, ರಾಸಾಯನಿಕ ಗುಣಗಳ ಲಕ್ಷಣಗಳಾಗಿರಬಹುದು, ಇವುಗಳಿಂದ ಪ್ರತ್ಯೇಕಿಸಲಾದ ಸಸ್ಯಗಳ ಒಂದು ಗುಂಪು, ಅದಕ್ಕೆ ನಾವು ಸಸ್ಯ ತಳಿ ಎಂದು ಕರೆಯುತ್ತೇವೆ ಸರ್. ಇವುಗಳನ್ನು ನಾವು ಲೈಂಗಿಕವಾಗಿ ವಂಶ ಅಭಿವೃದ್ಧಿ ಮಾಡಬಹುದು ಅಥವಾ ಅಲೈಂಗಿಕವಾಗಿಯೂ ಸಹ ವಂಶ ಅಭಿವೃದ್ಧಿ ಮಾಡಬಹುದು. ಗೇರುವಿನಲ್ಲಿ ಸರ್, ನಾವು ನೀವು ಹೇಳಿದಾಗೆ ಉಳ್ಳಾಲ ಸಂಶೋಧನಾ ಕೇಂದ್ರದಿಂದ ಸುಮಾರು ತಳಿಗಳು ಬಂದಿದೆ. ಅದು ಮೊದಲು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅದರಲ್ಲಿ ಒಳಪಟ್ಟಿತ್ತದು. ರೈತರು ಗೇರು ಬೆಳೆಯನ್ನು ಬೆಳೆಯುವ ಮೊದಲು ತಳಿಗಳ ಆಯ್ಕೆ ಬಹಳ ಪ್ರಮುಖ. ಅವರ ಒಂದು ಅವಗುಣಕ್ಕೆ ತಕ್ಕಂತೆ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಉದಾಹರಣೆಗೆ ಗೇರುವಿನಲ್ಲಿ ಎರಡು ವಿಧವಾದ ತಳಿಗಳಿವೆ. ನಾವು ಒಂದು ಆಯ್ಕೆ ತಳಿಗಳಂತೆ ಕರೀತೇವೆ, ಇನ್ನೊಂದು ಸಂಕರಣ ತಳಿಗಳಂತ ಕರೀತೇವೆ. ಆಯ್ಕೆ ತಳಿಗಳೆಂದರೆ ನಮ್ಮ ಗೇರು ತಳಿಯಲ್ಲಿ ಏನು ವಿವಿಧತೆ ಇದೆ ತಳಿಗಳ ವೈವಿಧ್ಯತೆಯಲ್ಲಿ, ಅದರಲ್ಲಿ ನಾವು ಒಳ್ಳೆಯದನ್ನ ಆಯ್ಕೆ ಮಾಡಿ ಅದನ್ನು ನಾವು ಅಲೈಂಗಿಕವಾಗಿ ಪುನರುತ್ಪಾದನೆ ಮಾಡುವುದೇ ಆಯ್ಕೆ ತಳಿ. ಉದಾಹರಣೆಗೆ ನಮ್ಮ NRCC ಸೆಲೆಕ್ಷನ್ 2, ಅದು ಒಂದು ಆಯ್ಕೆ ತಳಿ. ಅದೇ ರೀತಿ ನಮ್ಮ ಭಾಸ್ಕರ ಇನ್ನೊಂದಿದೆ, ಭಾಸ್ಕರ ತಳಿ, ಅದು ಸಹ ಆಯ್ಕೆ ತಳಿ. ಅದು ನಮ್ಮ ಸಸ್ಯ ತಳಿ ವೈವಿಧ್ಯತೆಯನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿದಂತಹ ತಳಿ. ತದನಂತರ ಸಂಕರ್ಣ ತಳಿಗಳು, ಅವು ನಾವು ಹೈಬ್ರಿಡ್ಸ್ ಅಂತ ಏನ್ ಕರಿತೇವೆ, ಸಂಕರ್ಣ ತಳಿಗಳು, ಅವು ಸಂಕರ್ಣ ತಳಿಗಳು ಅಂತ ಹೇಳ್ತೇವೆ ಕನ್ನಡದಲ್ಲಿ. ಸಂಕರ್ಣ ತಳಿಗಳು ಏನಂದ್ರೆ, ಒಂದು ಗಂಡು ಒಂದು ಹೆಣ್ಣು ಮರಗಳನ್ನು ಆರಿಸಿಕೊಂಡು ಅವುಗಳನ್ನು ಪರಾಗಸ್ಪರ್ಶ ಕ್ರಿಯೆಯ ಮೂಲಕ ಸಂಕರಣ ಮಾಡಿ ನಂತರ ಅವುಗಳ ಗಿಡಗಳನ್ನು ಬೆಳೆದು, ಬೀಜಗಳಿಂದ ಬಂದಂತಹ ಗಿಡಗಳನ್ನು ಬೆಳೆದು ಆ ಗಿಡಗಳಲ್ಲಿ ಉತ್ತಮವಾದ ಮರವನ್ನು ಆರಿಸಿ 8-10 ವರ್ಷಗಳ ನಂತರ ಉತ್ತಮವಾದ ಮರವನ್ನು ಆರಿಸಿ

0: ಅವುಗಳ ಇಳುವರಿಯನ್ನು ಗಣನೆಗೆ ತೆಕ್ಕೊಂಡು ನಾವು ಅದನ್ನು ನಮ್ಮ ಈಗ ಪ್ರಚಲಿತ ಇರತಕ್ಕಂಥ ತಳಿಗೆ ಅದನ್ನು ಇಳುವರಿ ಹೋಲಿಕೆ ಮಾಡಿ ನಂತರ ಅದನ್ನು ಹೊಸ ತಳಿಯಾಗಿ ಬಿಡುಗಡೆ ಮಾಡ್ತಕ್ಕಂಥ ತಳಿ ಅದು ಸಂಕರಣ ತಳಿ. ಆ ಸಂಕರಣ ತಳಿಗೆ ಉದಾಹರಣೆ ಕೊಡಬೇಕಪ್ಪ ಅಂದರೆ ನಮ್ಮಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ನೇತ್ರ ಗಂಗಾ ಅಥವಾ 8130 ಅಂತ ಏನು ಹೇಳ್ತೇವೆ, ಮತ್ತೆ ನೇತ್ರ ಜಂಬೋವನ್ನು, ಇವುಗಳು ಸಂಕರಣ ತಳಿಗಳು. ನಂತರ ನಮ್ಮ ದೇಶದಲ್ಲಿ ಇನ್ನು ಸಂಕರಣ ಅನೇಕ ಸಂಕರಣ ತಳಿಗಳಿವೆ. ಉದಾಹರಣೆಗೆ ಕೇರಳದ ಧನ, ವೆಂಗುರ್ಲಾ ಸಂಶೋಧನಾ ಕೇಂದ್ರದ ವೆಂಗುರ್ಲಾ 7-4, ಈ ರೀತಿಯ ಸಂಕರಣ ತಳಿಗಳು ಇದಾವೆ.
1: ಈಗ ಕರ್ನಾಟಕಕ್ಕೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಅಥವಾ ಉತ್ತರ ಈ ಕರಾವಳಿ ಜಿಲ್ಲೆಗಳಿಗೆ ಶಿಫಾರಸು ಮಾಡಿರುವಂತಹ ತಳಿಗಳು ಯಾವ್ಯಾವ?
0: ಕರಾವಳಿ ಜಿಲ್ಲೆಯಲ್ಲಿ ಎಲ್ಲಾ ತಳಿಗಳನ್ನು, ಗೇರುವಿನ ಎಲ್ಲಾ ತಳಿಗಳನ್ನು ಬೆಳೆಯಬಹುದು ಸರ್. ಯಾಕಂದ್ರೆ ಮೂಲತಃ ಗೇರು ಕರಾವಳಿಯಲ್ಲಿ ಬಂದು ಅಲ್ಲಿಯ ಹವಾಗುಣಕ್ಕೆ ಹೊಂದಿಕೊಂಡಂತಹ ಗೇರು ಬೆಳೆ. ಹಾಗಾಗಿ ಕರಾವಳಿಯಲ್ಲಿ ಎಲ್ಲಾ ಸಂಶೋಧನಾ ಕೇಂದ್ರಗಳಲ್ಲಿ, ಉದಾಹರಣೆಗೆ ವೆಂಗೂರ್ಲದ್ದಾಗಬಹುದು, ಭುವನೇಶ್ವರದ್ದಾಗಬಹುದು, ಬಾಪಟ್ಲದ್ದಾಗಬಹುದು, ಉಳ್ಳಾಲದ್ದು, ಕೇರಳ ಮಡಕತರದ್ದು, ಎಲ್ಲಾ ತಳಿಗಳು ಇಲ್ಲಿ ನಮ್ಮಲ್ಲಿ ಇದಾವೆ. ಅವು ಎಲ್ಲಾ ತಳಿಗಳು ಉತ್ತಮವಾಗಿ ಇಳುವರಿ ಕೊಡ್ತಕ್ಕಂತ ಇಳುವರಿಯನ್ನು ಕೊಡ್ತಾ ಇದ್ದಾವೆ ಸರ್.
1: ಈಗ ಬೇರೆ ಬೇರೆ ತಳಿಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದನ್ನು ಒಂದೊಂದಾಗಿ ನೋಡುವ. ಈ ಭಾಸ್ಕರ ತಳಿಯ ಒಂದು ವಿಶೇಷತೆ ಏನು?
0: ಭಾಸ್ಕರ ಒಂದು ವಿಶೇಷವಾದ ತಳಿ. ಭಾಸ್ಕರ ಈ ತಳಿಯನ್ನು ನಮ್ಮ ಗೇರು ಸಂಶೋಧನಾ ಕೇಂದ್ರ ಪುತ್ತೂರು 2006 ಬಿಡುಗಡೆ ಮಾಡಲಾಯಿತು. ಇದು ಒಂದು ಆಯ್ಕೆ ತಳಿ. ಈ ತಳಿಯು ಪಶ್ಚಿಮ ಕರಾವಳಿ ಪ್ರದೇಶಗಳಿಗೆ ತುಂಬಾ ಸೂಕ್ತವಾಗಿದೆ. ಏಕೆಂದರೆ ಇದರ ಹೂ ಬಿಡುವ ಅವಧಿ ಡಿಸೆಂಬರ್ನಿಂದ ಮಾರ್ಚ್ ವರೆಗೆ ಇರುತ್ತೆ. ವಿಶೇಷವಾಗಿ ಈ ತಳಿಯಲ್ಲಿ ಕಡಿಮೆ ಮಧ್ಯಮ ತೀವ್ರತೆಯುಳ್ಳ ಚಾಸೊಳ್ಳೆ ಬಾಧೆ ಇದ್ದಲ್ಲಿ ಅದರಿಂದ ತಪ್ಪಿಸಿಕೊಳ್ಳುವ ಗುಣ ಇದೆ. ಹಾಗಾಗಿ ಇದು ಒಂದು ವಿಶೇಷ ಗುಣ, ಯಾಕಂದ್ರೆ ರೈತರು ಪೆಸ್ಟಿಸೈಡ್ ಬಳಕೆಯನ್ನು ಕಡಿಮೆ ಮಾಡಬಹುದು. ಮತ್ತೆ ಒಂದು ಗೊಂಚಲಿನಲ್ಲಿ ಈ ತಳಿಯಲ್ಲಿ 4-13 ಹಣ್ಣುಗಳು ಬಿಡ್ತವೆ. ನಮ್ಮ ಒಂದು ಸಂಶೋಧನಾ ಕೇಂದ್ರದ ರೆಕಾರ್ಡಿನ ಪ್ರಕಾರ 13ನೇ ವರ್ಷದಲ್ಲಿ ಸರಾಸರಿ 10.7 kg ಇಳುವರಿಯನ್ನು ನೀಡಿದೆ ಈ ತಳಿ. ಅದೇ ವರ್ಷದಲ್ಲಿ ಸುಮಾರು 19 kg ಇಳುವರಿ ಸಹ ದಾಖಲಾಗಿದೆ. ಇದರ ಬೀಜದ ತೂಕ 7.4 g ಇರುತ್ತದೆ. 100 g ಬೀಜ ಸಂಸ್ಕರಣೆ ಮಾಡಿದರೆ ನಮಗೆ 30.6 ತಿರುಳು ಸಿಗುತ್ತೆ, ಅಂದ್ರೆ ಗೋಡಂಬಿ, ತಿನ್ನುವ ಗೋಡಂಬಿ ನಮಗೆ ಸಿಗುತ್ತೆ. ಸೊ ಅದು ನಾವು ಸೆಲ್ಲಿಂಗ್ ಪರ್ಸೆಂಟೇಜ್ ಅಥವಾ ಔಟರ್ನ್ ಅಂತ ಕರಿತೇವೆ ಅದಕ್ಕೆ ನಾವು. ಇದು ಅತ್ಯಾಕರ್ಷಕ ಕಿತ್ತಳೆ ಬಣ್ಣದ ಹಣ್ಣುಗಳನ್ನು ಬಿಡುತ್ತದೆ. ಆ ಹಣ್ಣಿನಲ್ಲಿ 67.5 ರಸ ಇರುತ್ತೆ. ಇದರ ಒಂದು ರಪ್ತಾಗುವ ಶ್ರೇಣಿ W240. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಹೆಸರುವಾಸಿ ಪಡೆದಂತಕ್ಕಂಥ ತಳಿ, ಹಾಗೂ ನೆರೆಯ ಕೇರಳ ರಾಜ್ಯದಲ್ಲೂ ಸಹ ಹೆಚ್ಚು ಹೆಸರುವಾಸಿಯಾಗಿದೆ.
1: NRCC ಸೆಲೆಕ್ಷನ್ 2 ಇದರ ಬಗ್ಗೆ ನೀವು ಹೇಳಿದ್ರಿ, ಇದರ ವಿಶೇಷತೆಗಳು ಏನೇನು?
0: NRCC ಸೆಲೆಕ್ಷನ್ 2 ಇದು ಒಂದು ಆಯ್ಕೆ ತಳಿ, ನಾನಾಗಲೇ ಮೊದಲೇ ಹೇಳಿದೆ. ಇದು 1986 ಪುತ್ತೂರಿನ ಗೇರು ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾದಂತಹ ತಳಿ. ಇದು ಬೇಗನೆ ಹೂ ಬರುವಂತಹ ಒಂದು ತಳಿ. ಬೇರೆ ತಳಿಗಳಿಗೆ ಹೋಲಿಸಿದರೆ ಇದು ಬೇಗನೆ ಹೂ ಬರುತ್ತೆ. ನವೆಂಬರ್ ತಿಂಗಳಿನಲ್ಲೇ, ಅಕ್ಟೋಬರ್ ಕೊನೆಯ ಅಥವಾ ನವೆಂಬರ್ ಪ್ರಾರಂಭದಲ್ಲೇ ಹೂ ಬಿಡುತ್ತೆ. ಇದರ ಹೂ ಬಿಡುವ ಅವಧಿ 24 ದಿನಗಳು, ಅಂದ್ರೆ ಸ್ವಲ್ಪ ಕಡಿಮೆ ಅವಧಿ. ಇದರ ಇಳುವರಿ ಕ್ಷಮತೆ 9 kg ಇದೆ ಒಂದು ಮರಕ್ಕೆ. ಮತ್ತು ಇದು ಹೆಚ್ಚು ತುಂಬಾ ಹೂಗಳನ್ನು ಬಿಡುತ್ತದೆ. ಅದರ ಗುಣ ಏನಂದ್ರೆ ಹೂಗಳು ಸ್ವಲ್ಪ ಒಣಗಿ ಹೋಗುತ್ತೆ. ಆದರೆ ಇದರ ಒಂದು ಇನ್ನೊಂದು ವಿಶೇಷ ಗುಣ ಅಂದ್ರೆ ಇದರ ಒಂದು ಬೀಜದ ತೂಕ ಇದನ್ನ ನಾವು ಬೋಲ್ಡ್ ನಟ್ ಅಂತ ಏನ್ ಕರಿತೇವೆ, ಅದು ಇದರ ಬೀಜದ ತೂಕ ಜಾಸ್ತಿ ಇರುತ್ತೆ, ಸುಮಾರು 9 g ಬೀಜ ಇರುತ್ತೆ. ಮತ್ತೆ ಇದು ಇನ್ನೊಂದು ವಿಶೇಷ ಗುಣ ಇದರದ್ದು ಹೇಳ್ಬೇಕಪ್ಪ ಅಂತಂದ್ರೆ, ಈ ಸ್ವಲ್ಪ ಮಟ್ಟಿಗೆ ನಾವು ಪ್ರೂನಿಂಗ್ ಅಥವಾ ಸೌರಕ್ಕೆ ಮಾಡಿದಾಗ ಅದು ಮತ್ತೆ ಹೂ ಬಿಡುವ ಚಿಗುರು ಬಿಡಿದು ಹೂ ಬಿಡುವ ಒಂದು ಗುಣ ಹೊಂದಿದೆ.
1: ಈಗ ಉಳ್ಳಾಲ ತಳಿಗಳ ಬಗ್ಗೆ ನಾವು ಈಗಾಗಲೇ ಪ್ರಸ್ತಾಪ ಮಾಡಿದೀವಿ, ಉಳ್ಳಾಲ 1, 3, 4 ಅಂತ, ಇದರ ಒಂದು ವಿಶೇಷತೆಗಳೇನು?
0: ಉಳ್ಳಾಲ ಸಂಶೋಧನಾ ಕೇಂದ್ರದಿಂದ ಉಳ್ಳಾಲ ತಳಿಗಳು ಬಿಡುಗಡೆ ಆಗಿವೆ ಸುಮಾರು ತಳಿಗಳು. ಉಳ್ಳಾಲ 1 ಆ ತಳಿಗಳಲ್ಲಿ ಉಳ್ಳಾಲ 1 ಇದು ಉಳ್ಳಾಲ ಸಂಶೋಧನಾ ಕೇಂದ್ರದ 1984 ಬಿಡುಗಡೆಯಾದಂತಹ ತಳಿ. ಇದು ಕರಾವಳಿ ಪ್ರದೇಶಕ್ಕೆ ತುಂಬಾ ಸೂಕ್ತವಾಗಿದೆ. ಇದರ ಸರಾಸರಿ ಇಳುವರಿ 16 kg ಒಂದು ಮರಕ್ಕೆ. ಇದು ಹಳದಿ ಮಿಶ್ರಿತ ಕೆಂಪು ಬಣ್ಣದ ಹಣ್ಣನ್ನು ಬಿಡುತ್ತದೆ. ಇದರ ಬೀಜದ ಸರಾಸರಿ ತೂಕ 6.7 g ಇದೆ. ಸಂಸ್ಕರಣೆ ಮಾಡಿದಾಗ 100 g ಬೀಜಕ್ಕೆ 30.7% ತಿರುಳು ನಮಗೆ ಸಿಗುತ್ತೆ. ಇದರ ರಪ್ತಾಗುವ ಶ್ರೇಣಿ ಉತ್ತಮವಾಗಿದ್ದು ಅದರ ಶ್ರೇಣಿ W210. ನಂತರ ಅದೇ ಉಳ್ಳಾಲ 3 ಇದೆ, ಅದೇ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾದಂತಹ ತಳಿ ಉಳ್ಳಾಲ 3. ಈ ತಳಿಯನ್ನು 1393 ಬಿಡುಗಡೆ ಮಾಡಲಾಯಿತು. ಇದು ಸಹ ಕರಾವಳಿ ಪ್ರದೇಶಕ್ಕೆ ತುಂಬಾ ಸೂಕ್ತವಾಗಿದೆ. ಒಂದು ಮರಕ್ಕೆ 14.7 kg ಇಳುವರಿ ನೀಡುತ್ತೆ. ಬೀಜದ ಗಾತ್ರ 7 g, ಕೆಂಪು ಹಣ್ಣು ಇದರ ಒಂದು ಬಣ್ಣ. 100 g ಬೀಜಕ್ಕೆ 30% ತಿರುಳು ನಮಗೆ ದೊರೆಯುತ್ತೆ ಸಂಸ್ಕರಣೆ ಮಾಡಿದಾಗ. ರಪ್ತಾಗುವ ಶ್ರೇಣಿ ಉಳ್ಳಾಲ 1 ರೀತಿಯೇ W210 ಇದೆ. ನಂತರ ಇನ್ನೊಂದು ತಳಿ ಉಳ್ಳಾಲ 4. ಇದು 1994 ಉಳ್ಳಾಲ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದಾರೆ. ಇದರ ಸರಾಸರಿ ಇಳುವರಿ 9.5 kg ಇದೆ ಒಂದು ಮರಕ್ಕೆ. ಬೀಜದ ತೂಕ 6.2 g. ಆ ಎರಡು ತಳಿಗಳಿಗೆ ಹೋಲಿಸಿದರೆ ಸ್ವಲ್ಪ ಕಡಿಮೆ. ಇದು ಹಳದಿ ಬಣ್ಣದ ಹಣ್ಣುಗಳನ್ನು

ಬಿಡುತ್ತೆ, ಕರಾವಳಿ ಪ್ರದೇಶಕ್ಕೆ ಸೂಕ್ತ. 100 ಗ್ರಾಮ್ ಬೀಜ ಸಂಕರಣೆ ಮಾಡಿದ್ರೆ ನಮಗೆ 31% ತಿರುಳು ಸಿಗುತ್ತೆ. ಇದರ ರಫ್ತಾಗುವ ಶ್ರೇಣಿ W210. ನಂತರ ಕೇರಳದ ಗೇರು ಸಂಶೋಧನಾ ಕೇಂದ್ರ ಮಡಕತ್ತಾರ, ಅಲ್ಲಿಂದ ಬಿಡುಗಡೆ ಆದಂತಹ ತಳಿಗಳಲ್ಲಿ ಮಡಕತ್ತಾರ 2 ಈ ತಳಿ ಮಡಕತ್ತಾರ ಗೇರು ಸಂಶೋಧನಾ ಕೇಂದ್ರದಿಂದ 1960 ಬಿಡುಗಡೆ ಆದಂತೆ, ತುಂಬಾ ಹಳೆಯ ತಳಿ. ಇದು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಅಧಿಕ ಇಳುವರಿ ಕೊಡುತ್ತದೆ. ಇದರ ಹೂ ಬಿಡುವ ಅವಧಿ ನಾವು ಹೇಳ್ತೀವಿ, ಇದು ಸ್ವಲ್ಪ ಲೇಟ್, ತಡವಾಗಿ ಹೂ ಬಿಡುತ್ತೆ. ಇದು ಫೆಬ್ರವರಿ ಮಾರ್ಚ್ ನಲ್ಲಿ ಹೂ ಬಿಟ್ಟು ಏಪ್ರಿಲ್ ಮೇ ನಲ್ಲಿ ಇಳುವರಿ ನಮಗೆ ಸಿಗುತ್ತೆ. ಬೀಜದ ಗಾತ್ರ 7 ಗ್ರಾಮ್, ಸರಾಸರಿ ಇಳುವರಿ 10-15 ಕೆಜಿ ಒಂದು ಮರಕ್ಕೆ ಸಿಗುತ್ತೆ. ಒಂದು ವೇಳೆ ರೈತರು ಬೇಸಿಗೆ ಕಾಲದಲ್ಲಿ ಇದು ಫೆಬ್ರವರಿ ಮಾರ್ಚ್ ನಲ್ಲಿ ಹೂ ಬಿಡುವುದರಿಂದ ಇದರ ಹಣ್ಣುಗಳು ನಮಗೆ ಏಪ್ರಿಲ್ ಮೇ ನಲ್ಲಿ ಸಿಗುತ್ತೆ. ಸೊ ಆವಾಗ ನಾವು ರೈತರು ನೀರಾಯಿಸಿದರೆ ಅಧಿಕ ಇಳುವರಿ ಪಡೆಯಲು ಸಹಾಯಕ ಆಗುತ್ತೆ. ಇದನ್ನು ಸಂಸ್ಕರಣೆ ಮಾಡಿದಾಗ ನಮಗೆ 26% ತಿರುಳು ಸಿಗುತ್ತೆ. ನಾನು ನೇತ್ರ ಜಂಬೋ 1 ಬಗ್ಗೆ ಈಗ ಹೇಳ್ತೇನೆ. ನೇತ್ರ ಜಂಬೋ 1 ಇದೊಂದು ಸಂಕರಣ ತಳಿ, ಹೈಬ್ರಿಡ್ ಅಂತ ಹೇಳ್ತೇವೆ. ಇದು ಕರಾವಳಿ ಪ್ರದೇಶಕ್ಕೆ ಸೂಕ್ತವಾಗಿ ಕಂಡುಬಂದಿದೆ. ಇದರ ಹೂ ಬಿಡುವ ಅವಧಿ ಡಿಸೆಂಬರ್ನಿಂದ ಮಾರ್ಚ್ ವರೆಗೆ ಇದ್ದು ಜನವರಿ ಫೆಬ್ರವರಿಯಲ್ಲಿ ಅಧಿಕವಾಗಿರುತ್ತದೆ ಹೂ ಬಿಡುವ ಒಂದು ಸಂಖ್ಯೆ. ಈ ತಳಿಯಲ್ಲಿ ಬೀಜ ಕೊಯ್ಲು ಜನವರಿಯಿಂದ ಮಾರ್ಚ್ ವರೆಗೆ ಮಾಡಬಹುದು. ಈ ತಳಿಯಲ್ಲಿ ಕೊಯ್ಲಿನ ಅವಧಿ ಕಡಿಮೆ ಇರುವುದರಿಂದ ಕೂಲಿ ಖರ್ಚು ನಮಗೆ ಕಡಿಮೆಯಾಗುತ್ತದೆ. ಬೀಜಗಳನ್ನು ಬೇಗ ಕೊಯ್ಲು ಮಾಡುವುದರಿಂದ ಅಂದರೆ ಈ ಸೀಸನ್ನಿನಲ್ಲಿ ಬೇಗ ಹಣ್ಣು ಬೀಜಗಳು ಸಿಗುವುದರಿಂದ ನಮಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಸಹಕಾರಿಯಾಗುತ್ತದೆ. 10 ವರ್ಷದ ಮರವು 10 ಕೆಜಿ ಇಳುವರಿ ಕೊಡುತ್ತದೆ. ಈ ತಳಿಯಲ್ಲಿ 12 ಗ್ರಾಮ್ ತೂಕದ ಬೀಜಗಳಿರುತ್ತೆ. 100 ಗ್ರಾಮ್ ಬೀಜ ಸಂಸ್ಕರಣೆ ಮಾಡಿದರೆ ನಮಗೆ 29 ಗ್ರಾಮ್ ತಿರುಳು ದೊರೆಯುತ್ತೆ. ತಿರುಳಿನ ತೂಕ ನಾವು ಕರ್ನಲ್ ಅಂತ ಏನ್ ಕರಿತೇವೆ ಅದು 3.4 ಗ್ರಾಮ್ ಇದೆ. ಇದರ ರಫ್ತಾಗುವ ಶ್ರೇಣಿ W180. ಈಗ ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕ ಗೇರು ರಫ್ತಾಗುವ ಶ್ರೇಣಿ ಇರೋದು W180, ಬಟ್ ಆದರೆ ಈ ತಳಿಯ ರಫ್ತಾಗುವ ಶ್ರೇಣಿ W130 ಹೊಂದುತ್ತೆ. ಈ ತಳಿಯಲ್ಲಿ ಆಕರ್ಷಕ ಕೆಂಪು ಬಣ್ಣದ ಸುಮಾರು 100 ಗ್ರಾಮ್ ತೂಕದ ಹಣ್ಣುಗಳು ಬಿಡುತ್ತವೆ. ಹಣ್ಣಿನಲ್ಲಿ 72% ರಸ ಇರುತ್ತೆ. TSS ಅಥವಾ ಒಟ್ಟು ಕರಗುವ ಘನವಸ್ತುಗಳಿಗೆ ಅಂಶ 13 ಡಿಗ್ರಿ ಬ್ರಿಕ್ಸ್ ಅಂತ ಹೇಳ್ತೀವಿ ನಾವು. ಇದರ ವಿಶೇಷ ಗುಣಗಳು ಹೇಳ್ಬೇಕಪ್ಪ ಅಂದ್ರೆ ಒಂದೇ ತರನಾದ ದೊಡ್ಡ ಗಾತ್ರದ ಬೀಜಗಳು. ನಮ್ಮ ಮರವನ್ನು ಗಮನಿಸಿದಾಗ ಬೀಜಗಳನ್ನು ನೋಡಿದರೆ ಅಲ್ಲಿ ಮರದಲ್ಲಿ ಎಲ್ಲವೂ ಒಂದೇ ರೀತಿಯ ಗಾತ್ರದ ಬೀಜಗಳು ಇರುತ್ತವೆ ಮತ್ತು ಬೀಜಗಳು ಗೊಂಚಲಿನಲ್ಲಿ ಬಿಡುತ್ತವೆ. ಮತ್ತು ಇವರ ರಫ್ತಾಗುವ ಶ್ರೇಣಿ ನಾನು ಹೇಳಿದಾಗ W130 ಇರುತ್ತದೆ. ಅಧಿಕ ಮಾರುಕಟ್ಟೆ ಬೆಲೆ ನಮಗೆ ಸಿಗೋಕ್ಕೆ ಅವಕಾಶ ಇದೆ ಬೀಜದ ಗಾತ್ರ ದೊಡ್ಡದಾಗಿ ಇರುವುದರಿಂದ. ಮತ್ತು ರೈತರು 50% ಕೂಲಿ ಖರ್ಚು ಮಾಡಬಹುದು. ತಿರುವಿನ ಸಿಪ್ಪೆ ಸುಲಭವಾಗಿ ಕರ್ನಲಿನ ಮೇಲೆ ಇರ್ತಕ್ಕಂತ ಸಿಪ್ಪೆಯನ್ನು ಸುಲಭವಾಗಿ ನಾವು ಬಿಡಿಸಬಹುದು. ಇನ್ನೊಂದು ತಳಿ ಅಧಿಕ ತೂಕ ಬೀಜದ ಇರುವ ತಳಿ ಇನ್ನೊಂದು ತಳಿ ನೇತ್ರ ಗಂಗಾ ಅಂತ ಕರಿತೇವೆ ನಾವು. ಅದು H130 ಅಂತ ಹೇಳ್ತಾ ಇದ್ವಿ. ಅದು ಸಂಕರಣ ತಳಿ. ಇದು ಸುಮಾರು ಇದರ ಬೀಜದ ತೂಕ ಸುಮಾರು 13 ಗ್ರಾಮ್ ಇರುತ್ತೆ. ಇದು ದೊಡ್ಡ ಗಾತ್ರದ ಬೀಜ ಅಂದ್ರೆ 12-13 ಗ್ರಾಮ್ ಬೀಜವನ್ನು ಗೊಂಚಲುಗಳಲ್ಲಿ ಬಿಡುತ್ತೆ. ಈ ತಳಿಯನ್ನು ನಮ್ಮ ಸಂಶೋಧನಾ ಕೇಂದ್ರದಿಂದ 2018 ಬಿಡುಗಡೆ ಮಾಡಲಾಯಿತು. ಈ ತಳಿ ಇನ್ನೊಂದು ವಿಶೇಷ ಗುಣ ಅಂದ್ರೆ ಈ ತಳಿಯನ್ನು ನಾವು ಸವರುವಿಕೆ ಮಾಡಿದರೆ ಮರವನ್ನು ಅದು ಮತ್ತೆ ಚಿಗುರು ಬಿಟ್ಟು ಮತ್ತೆ ಹೂ ಬಿಡುತ್ತೆ. ಆ ಕಾರಣದಿಂದ ಇದನ್ನು ನಾವು ಅತಿಸಾಂದ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಲು ಸೂಕ್ತವಾಗಿದೆ. 3ನೇ ವರ್ಷದಲ್ಲಿಯೇ ಮರವೊಂದಕ್ಕೆ 5 ಕೆಜಿಗಿಂತ ಮೇಲ್ಪಟ್ಟು ಇಳುವರಿ ನಮಗೆ ದಾಖಲಾಗಿದೆ. ಇದರ ರಫ್ತಾಗುವ ಶ್ರೇಣಿ W180, ಅದೇ ಪ್ರಪಂಚದಲ್ಲಿ ಇರ್ತಕ್ಕಂಥ ಶ್ರೇಣಿ, ಬಟ್ ಇದು ಸಹ ನಮಗೆ ಇದರ ಶ್ರೇಣಿ W130. ಇದು ಇತ್ತೀಚೆಗೆ ನಮ್ಮ ಈ ಪುತ್ತೂರು ಮತ್ತು ದಕ್ಷಿಣ ಕನ್ನಡ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ತೆಲಂಗಾಣ ಆಂಧ್ರ ಪ್ರದೇಶಗಳಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ನಮಗೆ ಬರುತ್ತಿದೆ. ಅತಿ ಸಾಂದ್ರ ಪದ್ಧತಿಯಲ್ಲಿ ಅಥವಾ ಸಾಂದ್ರ ಪದ್ಧತಿಯಲ್ಲಿ ಈ ತಳಿಯನ್ನು ಬೆಳೆಯಲು ತುಂಬಾ ಸೂಕ್ತ. ಇನ್ನೊಂದು ತಳಿ ನಮ್ಮ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾದಂತಹ ತಳಿ ನೇತ್ರ ವಾಮನ. ಇದೊಂದು ಸೆಲೆಕ್ಷನ್ ತಳಿ ಅಥವಾ ಆಯ್ಕೆ ತಳಿ. ಇದು ನಮ್ಮ ಜರ್ಮ್ಪ್ಲಾಸಮ್ ಅಂತ ಏನ್ ಕರಿತೀವಿ ಅದರಿಂದ ಒಂದು ಆಯ್ದ ತಳಿ. ಈ ತಳಿಯನ್ನು ನಾವು ನಮ್ಮ ಸಂಶೋಧನಾ ಕೇಂದ್ರದಿಂದ 2020 ಇತ್ತೀಚೆಗೆ ಬಿಡುಗಡೆ ಮಾಡಿದ್ದೇವೆ ನಾವು. ಇದು ನವೆಂಬರ್ ತಿಂಗಳಿನಲ್ಲೇ ಹೂ ಬಿಟ್ಟು ಫೆಬ್ರವರಿಯಲ್ಲಿ ಬೀಜ ಕೊಯ್ಲಿಗೆ ನಮಗೆ ಬರುತ್ತದೆ. ಈ ತಳಿಯ ವಿಶೇಷವೆಂದರೆ ಇದೊಂದು ಕುಬ್ಜ ತಳಿ ಅಥವಾ ಡ್ವಾರ್ಫ್. ಇದರ ಒಂದು ಗಿಡದ ಎತ್ತರ 2.5-3 ಮೀಟರ್, ಅದಕ್ಕಿಂತ ಹೆಚ್ಚು ಹೋಗುವುದಿಲ್ಲ. ಅದು 10 ವರ್ಷಗಳ ಒಂದು ಪ್ರಾಯದಲ್ಲಿ. ಇದು ಇನ್ನೊಂದು ವಿಶೇಷ ಗುಣ ಅಂದ್ರೆ ಇದೊಂದು ದೀರ್ಘಾವಧಿ ಹೂ ಬಿಡುವ ತಳಿ. ಸುಮಾರು 90 ದಿನಗಳವರೆಗೆ ನವೆಂಬರ್ನಿಂದ 90 ದಿನಗಳವರೆಗೆ ಹೂ ಬಿಡುತ್ತಾನೆ ಹೋಗುತ್ತೆ. ಇದು ಕುಬ್ಜ ತಳಿ ಆಗಿರುವ ಕಾರಣದಿಂದ ಈ ತಳಿಯನ್ನು ನಾವು ಅತಿಸಾಂದ್ರ ಪದ್ಧತಿಗೆ ಅಳವಡಿಸಿಕೊಳ್ಳಬಹುದು. ಅತಿಸಾಂದ್ರ ಪದ್ಧತಿ ಅಂದ್ರೆ 3 ಮೀಟರ್ ಇಂಟು 3 ಮೀಟರ್ ಅಥವಾ 10 ಅಡಿ ನಾವು ಪೇಸಿಂಗ್ ನಲ್ಲಿ ಈ ತಳಿಯನ್ನು ಬೆಳೆಯಬಹುದು. ಇದರ ಬೀಜದ ಗಾತ್ರ 5.5 ಗ್ರಾಮ್
ಮರವೊಂದಕ್ಕೆ

0: ಸರಾಸರಿ ಇಳುವರಿ ನಾಲ್ಕನೇ ವರ್ಷಕ್ಕೆ ದಾಖಲಾಗಿರ್ತಕ್ಕಂಥ ಇಳುವರಿ ಒಂದರಿಂದ ಒಂದೂವರೆ ಕೆ ಜಿ. ಈ ತಳಿಯಲ್ಲಿ ಮತ್ತೊಂದು ವಿಷಯದ ಏನಂದ್ರೆ ಕೂಲಿ ಖರ್ಚು ಕಡಿಮೆ ಮಾಡಬಹುದು, ಯಾಕಂದ್ರೆ ಮರ ಎತ್ತರ ಇರುವುದಿಲ್ಲ, ಸುಲಭವಾಗಿ ಹಣ್ಣುಗಳನ್ನ ಬೀಜಗಳನ್ನ ನಾವು ಹೆಕ್ಕಬಹುದು. ಚಿಂತಾಮಣಿ ಕೇಂದ್ರ, ಚಿಂತಾಮಣಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮೊದಲು ಅದರ ಒಂದು ಕೇಂದ್ರವಾಗಿತ್ತು ಚಿಂತಾಮಣಿ. ತದನಂತರ ಈಗ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಅದಕ್ಕೆ ಸೇರಿಕೊಂಡಿದೆ. ಈ ಚಿಂತಾಮಣಿಯಿಂದ ನಂತರ ಈಗ ಒಗಳಗೆರೆ ಎನ್ನುವ ಪ್ರದೇಶಕ್ಕೆ ಅದು ಸ್ಥಳಾಂತರಗೊಂಡಿದೆ. ಮೊದಲು ಚಿಂತಾಮಣಿಯಿಂದ ಅಭಿವೃದ್ಧಿಗೊಳಿಸತಕ್ಕಂಥ ತಳಿಗಳು ಹೇಳಬೇಕಪ್ಪ ಅಂದ್ರೆ ಚಿಂತಾಮಣಿ ಒಂದು, ಚಿಂತಾಮಣಿ ಎರಡು. ಇನ್ನು ಬಯಲು, ಈ ಚಿಂತಾಮಣಿಯಲ್ಲಿ ಬಯಲುಸೀಮೆಗೆ ಸೂಕ್ತವಾಗುವ ತಳಿಗಳನ್ನು ಅಭಿವೃದ್ಧಿಗೊಳ್ಳುವ ಕಾರ್ಯ ನಡೀತಿದೆ. ಅದರಲ್ಲಿ ಚಿಂತಾಮಣಿ ಒಂದು ಈ ತಳಿಯನ್ನು ಕೃಷಿ ಸಂಶೋಧನಾ ಕೇಂದ್ರ ಚಿಂತಾಮಣಿಯಿಂದ 1993 ಬಿಡುಗಡೆ ಮಾಡಲಾಗಿದೆ. ಇದು ಕರ್ನಾಟಕದ ಮೈದಾನ ಪ್ರದೇಶಕ್ಕೆ ಸೂಕ್ತವಾಗಿದೆ. ಇದರ ಹೂ ಬಿಡುವ ಅವಧಿ ಜನವರಿಯಿಂದ ಏಪ್ರಿಲ್ ವರೆಗೆ. ಒಂದು ಮರಕ್ಕೆ ಸರಾಸರಿ ಇಳುವರಿ 7.2 ಕೆಜಿ. ಇದರ ಬೀಜದ ತೂಕ 6.9 ಗ್ರಾಂ ಇದೆ. ಸಂಸ್ಕರಣೆ ಮಾಡಿದರೆ ನಮಗೆ 31% ತಿರುಳು ಸಿಗುತ್ತೆ. ಇದರ ರಫ್ತಾಗುವ ಶ್ರೇಣಿ W210. ಅದೇ ರೀತಿಯಲ್ಲಿ ತದನಂತರ ಚಿಂತಾಮಣಿ ಎರಡನ್ನು ಈ ಸಂಶೋಧನಾ ಕೇಂದ್ರ ಬಿಡುಗಡೆ ಮಾಡಿತ್ತು. ಅದು 2007 ಬಿಡುಗಡೆ ಮಾಡಿದ್ದಾರೆ. ಇದು ಕರ್ನಾಟಕದ ಮೈದಾನ ಪ್ರದೇಶಗಳಿಗೆ ಬಯಲುಸೀಮೆ ಅಂತ ಏನು ಕರೀತೇವೆ ಅದಕ್ಕೆ ಸೂಕ್ತವಾಗಿದೆ. ಡಿಸೆಂಬರ್ನಿಂದ ಜನವರಿವರೆಗೆ ಇದರ ಹೂ ಬಿಡುವ ಅವಧಿ. ಸರಾಸರಿ ಇಳುವರಿ 12.4 ಕೆಜಿ ಇದೆ. ಬೀಜದ ತೂಕ 7.9 ಗ್ರಾಮು. ಕೆಂಪು ಹಣ್ಣು ಬಿಡುತ್ತೆ. ರಫ್ತಾಗುವ ಶ್ರೇಣಿ W210. ಇನ್ನೊಂದು ನಾವು ಬಯಲುಸೀಮೆಗೆ ರೆಕಮೆಂಡ್ ಮಾಡ್ತಕ್ಕಂಥ ಅಥವಾ ಶಿಫಾರಸು ಮಾಡ್ತಕ್ಕಂಥ ತಳಿ ಅಂದರೆ ಧನ. ಇದು ಕೇರಳದ ಮಡಕತರ ಸಂಶೋಧನಾ ಕೇಂದ್ರದಿಂದ 1993 ಬಿಡುಗಡೆ ಮಾಡಿದ್ದಾರೆ. ಇದು ಒಂದು ಸಂಕರಣ ತಳಿ, ನಾನು ಹೇಳಿದ್ನಲ್ಲ ಹೈಬ್ರಿಡ್ ಅಂತ, ಅದು ಆ ಒಂದು ಗ್ರೂಪಿಗೆ ಇದು ಸೇರಿಕೊಳ್ಳುತ್ತೆ. ಇದು ಕರ್ನಾಟಕದ ಮೈದಾನ ಪ್ರದೇಶಕ್ಕೆ ಸೂಕ್ತವಾಗಿದೆ. ಮರವೊಂದಕ್ಕೆ ಸರಾಸರಿ ಇಳುವರಿ 17.5 ಕೆಜಿ ಸಿಗುತ್ತೆ. ಬೀಜದ ತೂಕ 8.2 ಗ್ರಾಮ್. ಇದರ ಬೀಜದ ತೂಕ ಸ್ವಲ್ಪ ಹೆಚ್ಚಿದೆ. ಹಣ್ಣಿನ ಬಣ್ಣ ಹಳದಿ. ರಫ್ತಾಗುವ ಶ್ರೇಣಿ W280. ಇನ್ನೊಂದು ತಳಿ ಉಳ್ಳಾಲ ಕೇಂದ್ರದಿಂದ ಬಿಡುಗಡೆ ಆದಂತಹ ಇನ್ನೊಂದು ತಳಿ UN50 ಅಂತ ಕರೀತೇವೆ. ಈ ತಳಿಯನ್ನು ಉಳ್ಳಾಲ ಸಂಶೋಧನಾ ಕೇಂದ್ರದಿಂದ 1995 ಬಿಡುಗಡೆ ಮಾಡಲಾಗಿತ್ತು. ಇದು ಮಧ್ಯಮಾವಧಿಯಲ್ಲಿ ಹೂ ಬಿಡುವ ತಳಿ. ಮಧ್ಯಮಾವಧಿ ಅಂದ್ರೆ ನಮಗೆ ಜನವರಿ ಆ ರೀತಿಯಲ್ಲಿ ಜನವರಿಯಿಂದ ಹೂ ಬಿಡುವಂತ ತಳಿ. ಇದು ಮರವೊಂದಕ್ಕೆ ಸರಾಸರಿ 10.5 ಕೆಜಿ ಇಳುವರಿ ಕೊಡುತ್ತೆ. ಬೀಜದ ತೂಕ 9 ಗ್ರಾಮ್ ಇದೆ. ಇದನ್ನು ಸಂಸ್ಕರಣೆ ಮಾಡಿದರೆ ನಮಗೆ 37.8% ಅಧಿಕ ಸಂಸ್ಕರಣಾ ಸಾಮರ್ಥ್ಯ ಇದೆ. ಇದರ ರಕ್ತ ಘೋಷಣೆ W180. ಇದು ಕರಾವಳಿ ಪ್ರದೇಶಕ್ಕೆ ಸೂಕ್ತವಾಗಿದೆ.
1: ಈಗ ಸಾಕಷ್ಟು ತಳಿಗಳ ಬಗ್ಗೆ ನೀವು ಪರಿಚಯ ಮಾಡಿಕೊಂಡು ಅದರ ಒಂದು ವಿಶೇಷತೆಗಳು ಏನೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗೇರು ಕೃಷಿಯಲ್ಲಿ ತಳಿಗಳ ಆಯ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಅಂತ ಕೇಳಿದ್ದೀವಿ, ಇದರ ಬಗ್ಗೆ ಹೇಳಿ.
0: ನಾ ಈ ಮೊದಲೇ ತಿಳಿಸಿದಾಗೆ 50% ಕೊಡುಗೆ ತಳಿಗಳ ಆಯ್ಕೆಯಲ್ಲಿಯೇ ನಮಗೆ ಆಗುತ್ತೆ. ಆ ಕಾರಣದಿಂದ ತಳಿಯ ಆಯ್ಕೆ ಪ್ರಮುಖ. ಇನ್ನುಳಿದ 50% ನಾವು ಬೇಸಾಯ ಕ್ರಮಗಳನ್ನು ಅಳವಡಿಸುವುದರ ಮೂಲಕ ಕೀಟ ನಿರ್ವಹಣೆ, ಕಳೆ ನಿರ್ವಹಣೆ, ನೀರಿನ ನಿರ್ವಹಣೆ ಇವುಗಳನ್ನು ಮಾಡುವುದರಿಂದ ನಾವು ಇನ್ನೂ 50% ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಿದೆ. ಸೊ ಹಾಗಾಗಿ ಸುಧಾರಿತ ತಳಿಗಳ ಬಳಕೆ ಗೇರು ಉತ್ಪಾದನೆ ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಈ ಮೊದಲು ವಿವರಿಸಿದ ತಳಿಗಳನ್ನು ಆಯಾ ಪ್ರದೇಶಕ್ಕೆ ತಕ್ಕಂತೆ ರೈತರು ಆಯ್ಕೆ ಮಾಡಿ ಗೇರು ಕೃಷಿ ಮಾಡಿದಲ್ಲಿ ಕರ್ನಾಟಕದಲ್ಲಿ ಗೇರು ಉತ್ಪಾದನೆ ಹೆಚ್ಚಿಸಬಹುದಾಗಿದೆ.
1: ಬಹಳ ಸಂತೋಷ ಡಾಕ್ಟರ್ ಈರದಾಸಪ್ಪ ಅವರೇ. ಗೇರು ಬೆಳೆಯಲ್ಲಿ ಲಭ್ಯ ಇರುವಂತಹ ತಳಿಗಳು ಏನೇನು ಹಾಗೂ ಅವುಗಳ ಒಂದು ವಿಶೇಷತೆಗಳು ಮತ್ತು ಯಾವ್ಯಾವ ಪ್ರದೇಶಕ್ಕೆ ಯಾವ್ಯಾವ ತಳಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಎನ್ನುವಂತಹ ವಿಚಾರದ ಬಗ್ಗೆಯೂ ಕೂಡ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಗೇರು ತಳಿಗಳು ಹಾಗೂ ಅವುಗಳ ವಿಶೇಷತೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಈರದಾಸಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇನ್ನು ಮುಂದೆ ಕೇಳಿ, ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು.
3: ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು.
1: ಬೀಟ್ರೂಟ್ ಬಗ್ಗೆ ನೀವೆಲ್ಲ ಕೇಳಿರಬೇಕು. ಬೀಟ್ರೂಟ್ ಎನ್ನುವಂತಹದ್ದು ಒಂದು ಗಡ್ಡೆ ತರಕಾರಿ. ಇದರಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ರಕ್ತದ ಸಂಚಾರವನ್ನ ಸರಾಗವಾಗಿಸುತ್ತದೆ, ಅಧಿಕ ರಕ್ತದ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಇದನ್ನು ಅನೇಕ ಸಂಶೋಧನೆಗಳು ದೃಢಪಡಿಸಿವೆ.

0: ಬೀಟ್ರೂಟ್ಗಳು ನೈಟ್ರೇಟ್ಸ್ಗಳಿಂದ ತುಂಬಿವೆ. ದೇಹದಲ್ಲಿ ಉಂಟಾಗುವಂತಹ ರಾಸಾಯನಿಕ ಕ್ರಿಯೆಗಳಿಂದ ದೇಹವು ಈ ನೈಟ್ರೇಟ್ಸ್ಗಳನ್ನು ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡುತ್ತದೆ. ಇದು ಸರಿಯಾದ ರಕ್ತ ಸಂಚಾರಕ್ಕೆ ಮತ್ತು ರಕ್ತದ ಒತ್ತಡಕ್ಕೆ ಸಹಾಯ ಮಾಡಿಕೊಡುತ್ತದೆ. ಆದ್ದರಿಂದ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಇದ್ದಲ್ಲಿ ಪ್ರತಿನಿತ್ಯ ಬೀಟ್ ಜ್ಯೂಸ್ ಅನ್ನ ಮಾಡಿ ಕುಡಿಯುವಂತಹದ್ದು ಸಮಸ್ಯೆಯ ಹತೋಟಿಗೆ ಕಾರಣವಾಗುತ್ತದೆ. ಬೀಟ್ಗಳು ಫೋಲೇಟ್, ಪೊಟ್ಯಾಸಿಯಂ, ವಿಟಮಿನ್ ಸಿ, ನಾರಿನ ಅಂಶ, ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತವೆ. ಬೀಟ್ ಅನ್ನು ಹೆಚ್ಚು ಬಳಸುವುದರಿಂದ ಮೂತ್ರಗಳ ಬಣ್ಣ ಸ್ವಲ್ಪ ಮಟ್ಟಿಗೆ ಬದಲಾಗಬಹುದು, ಆದರೆ ಇದು ಸಾಮಾನ್ಯವಾದುದು, ಇದರಿಂದ ಯಾವುದೇ ತೊಂದರೆ ಇಲ್ಲ. ಬೀಟ್ ಜ್ಯೂಸ್ ಸೇವನೆಯು ಮಾಂಸಖಂಡಗಳ ಬಲವರ್ಧನೆಗೆ ಅನುಕೂಲಕಾರಿ, ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಕ್ರೀಡಾಳುಗಳಿಗೆ ಬೀಟ್ ಜ್ಯೂಸ್ ಹೆಚ್ಚು ಸಹಕಾರಿ. ಮನುಷ್ಯನ ಕ್ರಿಯಾಶೀಲತೆಯನ್ನು ಹೆಚ್ಚಿಸುವುದಕ್ಕೆ ಇದು ಸಹಾಯ ಮಾಡುತ್ತದೆ. ಮಿದುಳಿನ ಆರೋಗ್ಯಕ್ಕೆ ಬೀಟ್ ಜ್ಯೂಸ್ ಉತ್ತಮ. ವಯಸ್ಸಾದ ನಂತರದಲ್ಲಿ ಕಾಡಬಹುದಾದಂತಹ ಮಿದುಳಿನ ಅನೇಕ ಸಮಸ್ಯೆಗಳಿಂದ ರಕ್ಷಿಸುವಲ್ಲಿ ಇದು ಪರಿಣಾಮಕಾರಿ. ಅದರಲ್ಲಿಯೂ ಮುಖ್ಯವಾಗಿ ಬುದ್ಧಿಮಾಂದ್ಯತೆಯ ವಿರುದ್ಧ ಹೋರಾಡುವಲ್ಲಿ ಇದು ಅತ್ಯಂತ ಪರಿಣಾಮಕಾರಿ. ಒಂದು ಕಪ್ ಬೀಟ್ನ ಚೂರುಗಳ ಸೇವನೆಯು 58 ಕ್ಯಾಲರಿ ಹಾಗೂ 13 ಗ್ರಾಂ ಶರ್ಕರ ಪಿಷ್ಟವನ್ನು ಒದಗಿಸುತ್ತದೆ. ಆದರೆ ಒಂದು ಲೋಟ ಬೀಟ್ ಜ್ಯೂಸ್ ಅನ್ನು ಕುಡಿಯುವುದರಿಂದ 100 ಕ್ಯಾಲರಿಗಳು ಹಾಗೂ 23 ಗ್ರಾಂಗಳಷ್ಟು ಶರ್ಕರ ಪಿಷ್ಟ ದೇಹವನ್ನು ಸೇರುತ್ತದೆ. ಹಸಿ ಬೀಟನ್ನು ಹಾಗೆಯೇ ಸೇವಿಸಿ ಅಂದರೆ ಹೆಚ್ಚಿನ ಜನರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅದು ಸಾಧ್ಯವಾಗದೇ ಹೋಗಬಹುದು. ಹಾಗಾಗಿ ಬೀಟನ್ನು ಹಾಗೂ ಸ್ವಲ್ಪ ಶುಂಠಿಯನ್ನು ಸೇರಿಸಿ ಜ್ಯೂಸ್ ಮಾಡಿ ಕುಡಿಯುವುದರಿಂದ ರುಚಿಕರವಾಗುವುದರೊಂದಿಗೆ ಅಧಿಕ ಪ್ರಮಾಣದಲ್ಲಿ ಪೋಷಕಾಂಶಗಳು ದೇಹವನ್ನು ಸೇರುವುದಕ್ಕೆ ಸಾಧ್ಯವಾಗುತ್ತದೆ. ಅರಿಶಿನದೊಂದಿಗೆ ಕಾಳುಮೆಣಸನ್ನ ಸೇರಿಸಿ. ನಮ್ಮ ಭಾರತೀಯ ವೈದ್ಯಕೀಯ ಪರಂಪರೆಯಲ್ಲಿ ಅರಿಶಿನಕ್ಕೆ ಹಾಗೂ ಕಾಳುಮೆಣಸಿಗೆ ಬಹಳ ವಿಶೇಷವಾದಂತಹ ಪ್ರಾಮುಖ್ಯತೆ ಇದೆ. ಔಷಧೀಯ ಗುಣಗಳಿಂದ ತುಂಬಿಕೊಂಡಿರುವ ಈ ಎರಡು ಪದಾರ್ಥಗಳು ಆರೋಗ್ಯ ವಿಷಯದಲ್ಲಿ ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ನೀಡಬಹುದು. ಅರಿಶಿನದಲ್ಲಿರುವಂತಹ ಕರ್ಕ್ಯೂಮಿನ್ ಎನ್ನುವಂತಹ ಪಾಲಿಫಿನಾಲ್ ಪ್ರಾಥಮಿಕ ಸಂಯುಕ್ತವಾಗಿದ್ದು ಸುಮಾರು 150 ಮಿಕ್ಕಿ ತೊಂದರೆಗಳಲ್ಲಿ ಸಫಲವಾಗಿ ಚಿಕಿತ್ಸೆ ಮಾಡಬಲ್ಲದು. ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಕ್ಯಾನ್ಸರ್ ಗುಣಗಳಿಂದ ಭರಿತವಾದಂತಹ ಪದಾರ್ಥ ಅರಿಶಿನ. ಕಾಳುಮೆಣಸನ್ನು ಅನೇಕ ಬಾರಿ ಅರಿಶಿನದೊಂದಿಗೆ ಬಳಸಲಾಗುತ್ತದೆ, ಏಕೆಂದರೆ ಇದು ಜೀರ್ಣಕ್ರಿಯೆಯನ್ನು ಉದ್ದೀಪಿಸುವ ಗುಣವನ್ನು ಹೊಂದಿದೆ. ಜಠರಾಗ್ನಿಯನ್ನು ಹೆಚ್ಚಿಸಿ ಪೂರ್ಣವಾದ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ. ಇದರಿಂದ ಆಹಾರದಲ್ಲಿ ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳುವ ಕೆಲಸ ಸಾಗುತ್ತದೆ. ನ್ಯೂಯಾರ್ಕಿನ ಮಾಂಟಿಫೆರಾ ಮೆಡಿಕಲ್ ಸೆಂಟರ್ನ ಸಂಶೋಧನೆಯ ಪ್ರಕಾರ ಅರಿಶಿಣದಲ್ಲಿ ಹಾಗೂ ಕಾಳುಮೆಣಸಿನ ಸಂಯೋಗವು ಅರಿಶಿಣದಲ್ಲಿರುವ ಔಷಧೀಯ ಗುಣಗಳ ಜೈವಿಕ ಲಭ್ಯತೆಯನ್ನು 1000 ಪಟ್ಟು ಹೆಚ್ಚು ಮಾಡುತ್ತದೆ. ಸಾಮಾನ್ಯವಾಗಿ ನಾವು ಮಾರುಕಟ್ಟೆಯಲ್ಲಿರುವಂತಹ ಔಷಧೀಯ ಪುಡಿಯನ್ನು ತಂದು ಅಡುಗೆಗೆ ಔಷಧಿಗೆ ಉಪಯೋಗಿಸುತ್ತೇವೆ. ಆದರೆ ಇಂದು ಅನೇಕರು ಅರಿಶಿಣದಲ್ಲಿರುವ ಬಹುಮುಖ್ಯವಾದ ಗುಣ ಕರ್ಕ್ಯೂಮಿನ್ ಅನ್ನು ಬೇರ್ಪಡಿಸಿ ಉಳಿದ ಭಾಗಗಳನ್ನು ಮಾತ್ರ ಮಾರುಕಟ್ಟೆಗೆ ನೀಡುತ್ತಾರೆ. ಇದರಿಂದಾಗಿ ಅರಿಶಿಣದಲ್ಲಿರುವಂತಹ ಶಕ್ತಿಯುಕ್ತ ಔಷಧಿಯ ಗುಣ ನಮಗೆ ದೊರೆಯದೇ ಹೋಗಬಹುದು. ಹಾಗಾಗಿ ನಾವು ಅರಿಶಿನದ ಕೊಂಬನ್ನು ತಂದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಆಹಾರ ಮತ್ತು ಔಷಧಿಗೆ ಉಪಯೋಗಿಸುವಂತಹದ್ದು ಜಾಣತನ. ಅರಿಶಿನದಲ್ಲಿನ ಎಲ್ಲ ಗುಣಗಳು ಸರಿಯಾಗಿ ಲಭ್ಯವಾಗಲು ಕಾಳುಮೆಣಸನ್ನು ಅರಿಶಿನದೊಂದಿಗೆ ಬಳಸುವಂತಹದ್ದು ಉತ್ತಮ ಆಯ್ಕೆಯಾಗಿದೆ.
1: ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಇದೀಗ ಕೇಳಿ ಕೃಷಿ ಮಾಹಿತಿ. ವಿಟಮಿನ್ ಕೆ ಇದೊಂದು ಅತ್ಯಗತ್ಯ ಪೋಷಕಾಂಶ. ಜಾನುವಾರುಗಳ ಆರೋಗ್ಯ ಮತ್ತು ಉತ್ಪಾದಕತೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ರಕ್ತ ಹೆಪ್ಪುಗಟ್ಟುವಿಕೆ, ಕ್ಯಾಲ್ಶಿಯಂ ನಿಯಂತ್ರಣಕ್ಕೆ ಅಗತ್ಯವಾದ ಪ್ರೋಟೀನ್ಗಳ ಸಂಶ್ಲೇಷಣೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಇದು ಅವಶ್ಯಕ. ವಿಟಮಿನ್ ಕೆ ಕೊರತೆ ವಿರಳವಾಗಿದ್ದರೂ ರಕ್ತಸ್ರಾವದ ತೊಂದರೆಗಳು, ದುರ್ಬಲಗೊಂಡ ಮೂಳೆಗಳು ಸೇರಿ ಅನೇಕ ಆರೋಗ್ಯ ಸಮಸ್ಯೆಗಳು ಕಾರಣವಾಗಬಹುದು. ಜಾನುವಾರುಗಳು ಹಸಿರು ಮೇವುಗಳಿಂದ ಮತ್ತು ಮೆಲುಕು ಚೀಲದಲ್ಲಿನ ಸೂಕ್ಷ್ಮ ಜೀವಿಗಳಿಂದ ಸಂಶ್ಲೇಷಣೆ ಮೂಲಕ ವಿಟಮಿನ್ ಕೆಯನ್ನು ಪಡೆಯುತ್ತವೆ. ಆಹಾರವು ಸಮತೋಲಿತವಾಗಿದ್ದರೆ ಮತ್ತು ಮೆಲುಕು ಚೀಲ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ವಿಟಮಿನ್ ಕೆ

0: ಮಟ್ಟ ಸಾಮಾನ್ಯ ಮಟ್ಟದಲ್ಲಿರುತ್ತೆ. ಜಾನುವಾರುಗಳಿಗೆ ವಿಟಮಿನ್ ಕೆಯ ಪ್ಲಾಸ್ಮಾ ಮಟ್ಟವು 0.2-3.2 ನ್ಯಾನೋಗ್ರಾಂ ಇರುತ್ತಿದ್ದು ಇದಕ್ಕಿಂತ ಕಡಿಮೆಯಾದಾಗ ಕಾಯಿಲೆ ಕಾಣಿಸಿಕೊಳ್ಳುತ್ತೆ. ಜಾನುವಾರುಗಳಲ್ಲಿ ವಿಟಮಿನ್ ಕೆ ಕೊರತೆಗೆ ಅಚ್ಚು ಸಿಹಿ ಕ್ಲೋವರ್ ಅಥವಾ ಹೇಕೊಮರಿನ್ ಸಸ್ಯಗಳ ಸಂಕರದಿಂದ ಉಂಟಾಗುತ್ತೆ. ಇದರಿಂದ ವಿಟಮಿನ್ ಕೆ ಚಟುವಟಿಕೆಯ ಪ್ರತಿಬಂಧವಾಗಿ ರಕ್ತಸ್ರಾವವಾಗುತ್ತೆ. ವಿಟಮಿನ್ ಕೆ ಸಂಯುಕ್ತಗಳು ನೈಸರ್ಗಿಕ ಹೆಪ್ಪು ರೋಧಕವಾಗಿ ಕಾರ್ಯನಿರ್ವಹಿಸುತ್ತೆ. ವಾರ್ಪಾರಿನ್ ವರ್ಗದ ಇಲಿಪಾಷಾಣಗಳು ಅಥವಾ ಕೊಮರಿನ್ ತರಹದ ಪದಾರ್ಥಗಳನ್ನು ಹೊಂದಿರುವ ವಸ್ತುಗಳು ಸಹ ವಿಟಮಿನ್ ಕೆ ಕೊರತೆಗೆ ಕಾರಣ. ಆಮ್ಲತೆ ಅಥವಾ ದೀರ್ಘಕಾಲದ ಜೀವ ನಿರೋಧಕದ ಬಳಕೆ ಮೆಲುಕು ಚೀಲದಲ್ಲಿನ ಸೂಕ್ಷ್ಮಾಣುಗಳನ್ನು ಏರುಪೇರುಗೊಳಿಸಿ ಸೂಕ್ಷ್ಮ ಜೀವಿಗಳಿಂದ ವಿಟಮಿನ್ ಕೆ ಸಂಶ್ಲೇಷಣೆಯನ್ನ ದುರ್ಬಲಗೊಳಿಸಬಹುದು. ತಾಜಾ ಹಸಿರು ಹುಲ್ಲು ಕೊರತೆಯಾದರೂ ಸಹ ವಿಟಮಿನ್ ಕೆ ಕೊರತೆಯಾಗುತ್ತೆ. ಶಿಲೀಂಧ್ರ ಪೀಡಿತ ಮೇವುಗಳನ್ನು ಸೇವಿಸಿದಾಗ ಶಿಲೀಂಧ್ರ ವಿಷಗಳಿಂದ ವಿಟಮಿನ್ ಕೆ ಕೊರತೆಯಾಗುವುದನ್ನು ಗಮನಿಸಬಹುದು. ಈ ವಿಟಮಿನ್ ಕೆ ಕೊರತೆಯ ಬಾಧಿತ ಜಾನುವಾರುಗಳು ಮೂಗು, ಬಾಯಿ ಅಥವಾ ಆಂತರಿಕ ಅಂಗಗಳಿಂದ ರಕ್ತಸ್ರಾವದ ಲಕ್ಷಣಗಳನ್ನು ತೋರಿಸಬಹುದು. ಇದರ ಪರಿಣಾಮವಾಗಿ ರಕ್ತಸಿಕ್ತ ಮೂತ್ರ ಅಥವಾ ಮಲ ಉಂಟಾಗುತ್ತೆ. ಇದರಿಂದ ಸಣ್ಣ ಗಾಯ, ಮೂಗೇಟು, ಚರ್ಮದಡಿ, ರಕ್ತ ಸಂಗ್ರಹವಾಗುವ ಹೆಮಟೋಮೋಗಳಿಗೆ ಕಾರಣವಾಗಬಹುದು. ಗಾಯಗಳಿಂದ ರಕ್ತಸ್ರಾವವಾಗಬಹುದು. ದೀರ್ಘಕಾಲದ ರಕ್ತದ ನಷ್ಟವು ರಕ್ತಹೀನತೆಗೆ ಕಾರಣವಾಗಬಹುದು. ಈ ವಿಟಮಿನ್ ಕೆ ಕೊರತೆಯ ರೋಗ ಲಕ್ಷಣಗಳನ್ನು ಅವಲೋಕಿಸುವ ಮೂಲಕ ರಕ್ತ ಹೆಪ್ಪುಗಟ್ಟಲು ಮತ್ತು ರಕ್ತ ಹೆಪ್ಪುಗಟ್ಟಲು ತೆಗೆದುಕೊಳ್ಳುವ ಸಮಯ ಅಥವಾ ಸಕ್ರಿಯ ಭಾಗಶಃ ಥ್ರಂಬೋಪ್ಲಾಸ್ಟಿನ್ ಸಮಯ ನಂತಹ ಹೆಪ್ಪುಗಟ್ಟುವಿಕೆಯ ಸಮಯವನ್ನು ಅಳೆಯುವ ಮೂಲಕ ಪತ್ತೆ ಹಚ್ಚಬಹುದು. ರಕ್ತ ಹೆಪ್ಪುಗಟ್ಟಲು ಸಾಮಾನ್ಯವಾಗಿ 2-3 ನಿಮಿಷ ಬೇಕಾದರೆ ವಿಟಮಿನ್ ಕೆ ಕೊರತೆಯಲ್ಲಿ ಇದು 11-15 ನಿಮಿಷಕ್ಕೆ ಏರಬಹುದು. ಇದಕ್ಕೆ ಚಿಕಿತ್ಸೆ ಚುಚ್ಚುಮದ್ದಿನ ಮೂಲಕ ವಿಟಮಿನ್ K1 ನೀಡುವ ಮೂಲಕ ತ್ವರಿತವಾಗಿ ಚಿಕಿತ್ಸೆ ಮಾಡಬಹುದು ಮತ್ತು ರಕ್ತಸ್ರಾವ ನಿಲ್ಲಿಸಬಹುದು. ತೀವ್ರ ರಕ್ತ ನಷ್ಟ ಉಂಟಾದಲ್ಲಿ ರಕ್ತ ವರ್ಗಾವಣೆ ಅಗತ್ಯವಾಗಿರುತ್ತೆ. ವಿಟಮಿನ್ ಕೆ ಕೊರತೆ ತಡೆಗಟ್ಟುವುದು ಚಿಕಿತ್ಸೆಗಿಂತ ಹೆಚ್ಚು ಪರಿಣಾಮಕಾರಿ ಮತ್ತು ಮಿತವ್ಯಯಕಾರಿ. ಉತ್ತಮ ಗುಣಮಟ್ಟದ ಸಮತೋಲಿತ ಪಶು ಆಹಾರ ಮತ್ತು ತಾಜಾ ಹಸಿರು ಮೇವುಗಳನ್ನು ಒದಗಿಸುವುದು ಸಾಕಷ್ಟು ವಿಟಮಿನ್ ಕೆ ಒದಗಿಸುತ್ತದೆ. ಹಸಿರು ಮೇವುಗಳನ್ನು ಒದಗಿಸಿದರೆ ಸಾಕಷ್ಟು ವಿಟಮಿನ್ ಕೆ ಲಭಿಸುತ್ತದೆ. ಸರಿಯಾದ ಸಂಗ್ರಹಣೆ ಮತ್ತು ಮೇವು ಶಿಲೀಂಧ್ರ ಪೀಡೆಗೆ ಒಳಗಾಗದಂತೆ ನಿಯಮಿತ ತಪಾಸಣೆಯು ಮುಖ್ಯ.
1: ಕೃಷಿ ಮಾಹಿತಿಯನ್ನ ಕೇಳಿದಿರಿ.

ಕೆಳಗರೆ ನಾಳೆ ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಿಸಾನವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಒಣಕೃಷಿ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಂಧ್ಯಾ ಕೆ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ.

0: ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಮ್ಮಾಣಿ ಲಾವಣಿ ಹಾಡುಗಳು ಎಸ್ಎಫ್ ಪೂಜಾರ ಮತ್ತು ಸಂಗಡಿಗರಿಂದ.
1: ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನೋ ಸಭದಾಗ ಮತ್ತಿ ಕೊಡು ವಿದ್ಯಾ

ನೆನೆ ಝಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಾ ಶರಣ. ಜನ ನೆನೆ ನೆನೆ ನೆನೆ ಝಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಾ ಶರಣ. ಏಕದಂತ ಚತುರ್ಭುಜ ಶಂಕು ಚಕ್ರ ಹಿಡ್ಕೊಂಡು ಸರರರ ಬಂದು ಇಳಿದ ಕಲ್ಲಿಯೊಳಗ. ಏಕದಂತ ಚತುರ್ಭುಜ ಶಂಕು ಚಕ್ರ ತೇತ ಹಿಡಿದು ಏಕದಂತ ಚತುರ್ಭುಜ ಶಂಕು ಚಕ್ರ ಹಿಡ್ಕೊಂಡು ಸರರರ ಬಂದು ಇಳಿದ ಕಲ್ಲಿಯೊಳಗ. ಹತ್ತಿ ಬಂದು

ಹತ್ತಿ ಬಂದು ಇಲಿಯ ಮೇಲೆ ಸುತ್ತಮುತ್ತ ಯಾರಿಲ್ಲ, ಹತ್ತಿ ಬಂದು ಇಲಿಯ ಮೇಲೆ ಸುತ್ತಮುತ್ತ ಯಾರಿಲ್ಲ, ಹೊತ್ತಿಗೆ ಹಿಡ್ದನ ಕೈಯೊಳಗ, ಹೊತ್ತಿಗೆ ಹಿಡ್ದನ ಬಲ ಕೈಯಾಗ, ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನ ಸಭದಾಗ, ಮತ್ತಿ ಕೊಡು ವಿದ್ಯಾದ ದಯ ಕರುಣ, ಜನ ನೆನ್ನೆ ನೆನ್ನೆ ನೆನ್ನೆ ಜಂಕಾದ ನುಡಿಸುತ್ತ ಕಾಳದೊಳಗೆ ಮಾಡುವೆ ನಾ ಶರಣ. ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತೊತ್ತರಿಸಾಡಿ ಬಿದ್ದ ನಡು ರಾತ್ರಿ ಒಳಗ, ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರು ತೊತ್ತರಿಸಾಡಿ ಬಿದ್ದ ನಡು ದಾರಿ ಒಳಗ, ಪಡಡಡಡಡಡ ಹೊಟ್ಟೆ ಒಡೆದು ಪಾಯಸ ಹೊರಗೆ ಬಂತಣ್ಣ, ಪಡಡಡ ಹೊಟ್ಟೆ ಒಡೆದು ಪಾಯಸ ಹೊರಗೆ ದಪ್ಪ ದಡ ತುಂಬಿದ ಕೆರಿ ಒಳಗ, ಏ ಪಡಡಡಡಡಡ ಹೊಟ್ಟೆ ಒಡೆದು ಪಾಯಸ ಡಪ್ಪ ದಪ್ಪ ತುಂಬಿದ ಕೆರೆ ಒಡೆದಂಗ ಬಳಪ

ಅತಿಶಯ ಕೋಪದಿಂದ ಚಂದ್ರಮಗ ಹೇಳುತ್ತಾನ, ಚೌತಿ ದಿನ ನೋಡಬಾರ್ದು ನಿಮ್ಮ ಕಿರಣ. ಜನನೆನ್ನೆನ್ನೆನ್ನೆನ್ನೆ ಜೊಂಕಾದ ನುಡಿತು ಕಾಳದೊಳಗೆ ಮಾಡುವೆ ನಾ ಶರಣ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನು ಸಬದಾಗ

ಹೇಳದ ಕಲ್ಲಿಯೊಳಗ ಏಕದಂತ ಚತುರ್ಭುಜ ಶಂಕು ಚಕ್ರ ಹಿಡ್ಕೊಂಡು ಸರರರ ಬಂದು ಇಳದ ಕಲ್ಲಿಯೊಳಗ ಹತ್ತಿ ಬಂದು ಇಲಿಯ ಮೇಲೆ ಸುತ್ತಮುತ್ತ ಯಾರಿಲ್ಲೋ ಹೊತ್ತಿಗೆ ಹಿಡಿದನು ಬಲ್ಲಗೈಯಾಗ ಹೊತ್ತಿಗೆ ಹಿಡಿದನು ಬಲ್ಲಗೈಯಾಗ ಗಣಪತಿ ನಿನ್ನ ಸ್ತುತಿ ಮಾಡ್ತೀನೋ ಸಬದಾಗ

ತನುರಿಟ್ಟ ಸರ ಹಿಡಿದು ಹಾಕು ತನು ಕಟ್ಟ ಚಂದ್ರಮ್ಮ ನೋಡಿತ ನಕ್ಕ ಗಣಪತಿಗೆ ಬಂತು ಬಗುಸಿಟ್ಟ ಗಣಪತಿ ನಿನ್ನ ಸ್ತುತಿ ಮಾಡುತ್ತಿನ್ನ ಸಬದಾಗ ಮತ್ತಿ ಕೊಡು ವಿದ್ಯಾದ ದಯ ಕರುಣ.

ಬಂಗಾರ ಹಗ್ಗಿಹಾಯುವಂತ ಸಿಂಗನಾಡು ನರೆಗೊಂದು ಕಂಗರು ಮಾಡಿ ನುಂಗೊಂಡಂದ್ರು ಇಂಗ್ರೇಜರ. ಬಂಗಾರ ಹಗ್ಗಿ ಹಾಯುವಂತ ಸಿಂಗನಾಡು ನರೆಗೊಂದು ಕಂಗರು ಮಾಡಿ ನುಂಗೊಂಡಂದ್ರು ಇಂಗ್ರೇಜರ. ಗಂಡು ಗಲ್ಲಿ ಬಾಬಾ ಸಾಹೇಬ ಭಂಡ ಮಾಡಿ ಬಿಟ್ಟಾನ ಗುಂಡಮಾಲ ಧಾರಿಸುವನ ಅವತಾರ. ಗಂಡು ಗಲ್ಲಿ ಬಾಬಾ ಸಾಹೇಬ ಭಂಡ ಮಾಡಿ ಬಿಟ್ಟಾನ ಗುಂಡಮಾಲ ಧಾರಿಸುವನ ಅವತಾರ. ಕರ್ನಾಟಕ ಪ್ರಾಂತದೊಳಗ ಸಿರಿ

ಸಮೃದ್ಧಿ ಸಂಪೂರ್ಣ ಚಿಂತಿ ಅಂಬುದು ಕನಸಿನಾಗೂ ಇಲ್ಲ ಚೂರ. ಏ ಧರ್ಮರಾಜನಂತ ಭೂಪ, ಏ ಧರ್ಮರಾಜನಂತ ಒಬ್ಬ ದರ್ಪ ಅಂಬುದಿಲ್ಲ ಗೊತ್ ಪ್ರಜಾ ಅಂದ್ರೆ ಮಕ್ಕಳಂತೆ ತಿಳಿಯುವರ. ಧರ್ಮರಾಜನಂತ ಭೂಪ ದರ್ಪ ಅಂಬುದಿಲ್ಲ ಗೊತ್ ಪ್ರಜಾ ಅಂದ್ರೆ ಮಕ್ಕಳಂತೆ ತಿಳಿಯುವರ. ಪ್ರಜರ ಜೋಡಿ ಪ್ರಜೆ ಆಗಿ ಪ್ರಜರ ಆಳು ತಾನಾಗಿ ರಾಜ್ಯ

ಸಾಹಿ ಮಧಿರ ಪ್ರಜಾ ಅಂದ್ರೆ ಏ ಪ್ರಜರೊಳಗೆ ಪ್ರಜೆ ಆಗಿ ಏ ಪ್ರಜರ ಜೋಡಿ ಪ್ರಜೆ ಆಗಿ ಪ್ರಜರ ಆಳುತ್ತಾನಾಗಿ ರಾಜ್ಯವಾಳುತ್ತಿದ್ದ ಸಾಬಾಧೀರ ಕರ್ನಾಟಕ ಪ್ರಾಂತದೊಳಗೆ ಕಿರಿತ ನರಗುಂದ ಭದ್ರವಾದ ಕೋಟಿ ಬಲ್ಲು ಬಂಧೂರ ಕರ್ನಾಟಕ ಪ್ರಾಂತದೊಳಗೆ ಕಿರೀಟ ನರಗುಂದ ಭದ್ರವಾದ ಕೋಟಿ ಬಲ್ಲು ಬಂಧೂರ ನರಗುಂದದ ರಾಜ ಲಕ್ಷ್ಮಿ ಹರ್ಷದಿಂದ ನಲಿಯತ್ತಿದ್ಲು ವಿಜಯದ ಧನ ಲಕ್ಷ್ಮಿ ಸಿಂಗಾರ ನರಗುಂದದ ರಾಜ ಲಕ್ಷ್ಮಿ ಹರ್ಷದಿಂದ ನಲಿಯತ್ತಿದ್ಲು ವಿಜಯದ ಧನ ಲಕ್ಷ್ಮಿ ಸಿಂಗಾರ ಭಂಗರ್ವಾಗಿ ಹಾಯುವಂತ ಏ ಭಂಗರ್ವಾಗಿ ಹಾಯುವಂತ ಸಿಂಗರ್ನಾಡು ನರಗುಂದ ಹೆಂಗರ್ ಮಾಡಿ ನುಂಗೊಂಡಂದ್ರು ಇಂಗ್ರೇಜರ ಗಂಡು ಗಲ್ಲಿ ಬಾಬಾ ಸಾಹೇಬ ಭಂಡ ಮಾಡಿ ಬಿಟ್ಟಾನ್ ರುಂಡಮಾಲ ಧಾರಿಸೋನ ಅವತಾರ ರುಂಡಮಾಲ ಧಾರಿಸೋನ ಅವತಾರ ಭಾಗ್ಯ ಕೊಟ್ಟ ವೆಂಕಟಪತಿ ಯಾವುದಕ್ಕಿಲ್ಲ ಕೊರತೆ ಧನ್ಯ ದರ್ಬಾರ ಏ ಭಾಗ್ಯ ಕೊಟ್ಟ ವೆಂಕಟಪತಿ ಯಾವುದಕ್ಕಿಲ್ಲ ಕೊರತೆ ಧನ್ಯ ದರ್ಬಾರ ಸತ್ಯದಲ್ಲಿ ನ್ಯಾಯ ನಿಷ್ಠುರ ಹೇ ಸತ್ಯದಲ್ಲಿ ನ್ಯಾಯ ನಿಷ್ಠುರ ರತ್ನ ಜ್ಯೋತಿಗಿದ್ದಳು ಪಾರ್ವತಿ ಬಾಬಾ ಸಾಹೇಬ್ನ ಸತಿ ನೀತಿಗಾಧಾರ ರತ್ನ ಜ್ಯೋತಿಗಿದ್ದಳು ಪಾರ್ವತಿ ಬಾಬಾ ಸಾಹೇಬ್ನ ಸತಿ ನೀತಿಗಾಧಾರ ಕೆರಳಿದರ ಕಾಳಿ ಅವತಾರ ಕೆರಳಿದರ ಕಾಳಿ ಅವತಾರ ರಾಜ ಮಾತನ್ನೊಳಗೊಂಡು ರಾಜರಾಣಿ ಕೂಡಿಕೊಂಡು ರಾಜ್ಯ ಬಾಳುತ್ತಿದ್ದ ಬಾಬಾ ಸಾಹೇಬ ಧೀರ ರಾಜ ಮಾತನ್ನೊಡಗೂಡಿ ರಾಜ ಮಾತನ್ನೊಳಗೊಂಡು ರಾಜರಾಣಿ ಕೂಡಿಕೊಂಡು ರಾಜ್ಯ ಬಾಳುತ್ತಿದ್ದ ಬಾಬಾ ಸಾಹೇಬ ಧೀರ ಬಾಬಾ ಸಾಹೇಬ ಧೀರ ಬಂಗರ್ ಹೋಗಿ ಹಾಯುವಂತ ಸಿಂಗರ್ನಾಡು ನರಗುಂದ ಹೆಂಗರ ಮಾಡಿ ನುಂಗೊಂಡು ಇಂಗ್ರೇಜರ ಗಂಡು ಗಲ್ಲಿ ಬಾಬಾ ಸಾಹೇಬ ಭಂಡ ಮಾಡಿ ಬಿಟ್ಟಾನ್ ರುಂಡಮಾಲ ಧಾರಿಸಿವನ ಅವತಾರ ಮ್ಯಾನ್ಸನ್ನ ಬಂದ ಅನ್ನ ಸೂರ್ಯ

ಕೊಡುಕೋತ ಬಂಟರೆಲ್ಲ ಕೂಡಿಕೊಂಡು ಹೊಂಟು ಬಂದರಾಗ ಹುಡುಗ ಇಂಗ್ಲಿಷ್ ಅದನ್ನ ಕೊಡುಕೋತ ಎದುರಿಗೆ ಬಂದರನ್ನ ಚದುರಿಸಿ ನಡೆತ ಒದ್ದು ಕೊಲ್ಲತ್ತಿದ್ರು ಹಲ್ಲು ಕಗ್ಗಿಯೋತ ಎದುರಿಗೆ ಬಂದರನ್ನ ಚದುರಿಸಿ ಕಳಿತಿದ್ರು ಒದ್ದು ಒದ್ದು ಕೊಲ್ಲತ್ತಿದ್ರು ಹಲ್ಲು ಕಡಿಯೋತ ಗದ್ದಲದಾಗ ತಾಯದ್ದು ಓಡಿ ಹೋಗಿ ಮ್ಯಾನೇಶನ್.

0: ಜೋತಾಡಗೇಡಿಯ ಚಕ್ಕಿ ಕಡಿಯುವ ದಾನ ಹಲ್ಲು ಕಡಿಯೋತ್ರ ಹಂಗರ್ ಹೋಗಿ ಆಯುವಂತ ಸಿಂಗರ್ ನಾಡು ನರಗೊಂದ್ ಹೆಂಗರ್ ಮಾಡಿ ಅಂದ್ರು.
1: ಎಸ್ ಎಫ್ ಪೂಜಾರ ಅವರಿಂದ ಲಾವಣಿ ಪದಗಳನ್ನು ಕೇಳಿದಿರಿ.

ಆಕಾಶವಾಣಿ ಕಾರವಾರ ಸಮಯ 7:34 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತಾ ಪ್ರಸಾರ.

93.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ನಿಮಿಷಕ್ಕೆ, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ನಿಮಿಷಕ್ಕೆ ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ.

ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ ಶೇಕಡ 20ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ವಾರ್ತೆಗಳ ವಿವರ. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಅವರು, ಈ ಮಸೂದೆಯು ಸುಧಾರಣಾ ಕ್ರಮವಾಗಿದ್ದು ಇದು ದೇಶವು ವೇಗವಾಗಿ ಮುಂದುವರಿಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಕಾಯ್ದೆಯನ್ನು 1891 ರೂಪಿಸಲಾಯಿತು. ಆಗ ಬ್ಯಾಂಕಿಂಗ್ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕಾಗದ ಆಧಾರಿತವಾಗಿದ್ದವು. ಇಂದು ಭಾರತ ತನ್ನ ಆರ್ಥಿಕತೆಯನ್ನು ಡಿಜಿಟಲೀಕರಣಗೊಳಿಸುವಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದರು. ಬ್ಯಾಂಕಿಂಗ್ ಮತ್ತು ಹಣಕಾಸು ವಹಿವಾಟುಗಳನ್ನು ಈಗ ಹೆಚ್ಚಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ನಡೆಸಲಾಗುತ್ತಿದೆ. ಇದನ್ನು ಸಾಮಾನ್ಯವಾಗಿ ಮೊಬೈಲ್ ಫೋನ್ನಲ್ಲಿ ಸರಳ ಕ್ಲಿಕ್ ಮೂಲಕ ಪ್ರವೇಶಿಸಬಹುದು. ಇಂತಹ ಸನ್ನಿವೇಶದಲ್ಲಿ ಈ ಪ್ರಗತಿಗಳಿಗೆ ಅನುಗುಣವಾಗಿ ದೇಶದ ಕಾನೂನು ಚೌಕಟ್ಟು ವಿಕಸನಗೊಳ್ಳುವುದು ಅತ್ಯಗತ್ಯ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣವನ್ನು ಶೇಕಡ 20ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಹೆಚ್ಚಿನ ಎಥೆನಾಲ್ ಮಿಶ್ರಣ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವಿವರವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಧ್ಯಯನಗಳು ಹಾಗೂ ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಸೇರಿದಂತೆ ಎಲ್ಲಾ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚನೆಯ ನಂತರವೇ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ನೀತಿ ಆಯೋಗ, ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಮತ್ತು ತಾಂತ್ರಿಕ ಸಂಸ್ಥೆಗಳನ್ನು ಒಳಗೊಂಡ ಹಂತ ಹಂತವಾಗಿ ವೈಜ್ಞಾನಿಕವಾಗಿ ಮೌಲ್ಯೀಕರಿಸಿದ ಮತ್ತು ಸಮಾಲೋಚನಾ ಪ್ರಕ್ರಿಯೆಯ ಮೂಲಕ ಜಾರಿಗೆ ತರಲಾಗಿದೆ ಎಂದು ಸಚಿವರು ಹೇಳಿದರು. ಎಂಜಿನ್ ಬಾಳಿಕೆ, ಹೊರಸೂಸುವಿಕೆ ಮತ್ತು ಇಂಧನ ದಕ್ಷತೆಯಂತಹ ನಿಯತಾಂಕಗಳನ್ನು ಒಳಗೊಂಡ ವ್ಯಾಪಕ ಪ್ರಯೋಗಾಲಯ ಅಧ್ಯಯನಗಳು ಮತ್ತು ಪ್ರಾಯೋಗಿಕ ಪ್ರಯೋಗಗಳು ನಿಗದಿತ ಮಾನದಂಡಗಳ ಅಡಿಯಲ್ಲಿ ಇ20 ಬಳಕೆಗೆ ಸುರಕ್ಷಿತವಾಗಿದೆ ಎಂದು ದೃಢಪಡಿಸಿವೆ. ವಾಹನಗಳು ಇ20 ಕಾರಣದಿಂದಾಗಿ ಕಾರ್ಯಕ್ಷಮತೆಯಲ್ಲಿ ಯಾವುದೇ ಗಮನಾರ್ಹ ವ್ಯತ್ಯಾಸ ಅಥವಾ ಅಸಹಜ ಸವೆತ ಇಲ್ಲ ಎಂಬುದನ್ನು ಅಧ್ಯಯನಗಳು ತಿಳಿಸಿವೆ ಎಂದು ಸಚಿವ ಸುರೇಶ್ ಗೋಪಿ ವಿವರಿಸಿದರು. ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಇಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘಾವಾಲ್ ಅವರು ವಿರೋಧ ಪಕ್ಷದ ಗದ್ದಲದ ನಡುವೆಯೇ ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸುವುದು, ಸ್ವಾತಂತ್ರ್ಯ ಪಾರದರ್ಶಕತೆ ಮತ್ತು ಅರ್ಹತೆಗಳಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು, ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಸೇವೆಯ ನೇಮಕಾತಿ ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವುದು ಇದರ ಗುರಿಯಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಸ್ಥಾಪಿಸಲು ಸಹ ಈ ಶಾಸನವು ಪ್ರಸ್ತಾಪಿಸುತ್ತದೆ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಮಸೂದೆಯು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ಕಾಯ್ದೆ 1957ಕ್ಕೆ ಮತ್ತಷ್ಟು ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಕೇರಳ ರಾಜ್ಯದ ಹೆಸರನ್ನು ಬದಲಾಯಿಸುವ ಗುರಿಯನ್ನು ಹೊಂದಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಅವರು ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು 1962ರ ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ನಂತರ ಪೀಠಾಸೇನಾಧಿಕಾರಿ ಸಂಧ್ಯಾ ರೇ ಅವರು ವಿರೋಧ ಪಕ್ಷದ ಸದಸ್ಯರು ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಸದನವನ್ನು ಕಾರ್ಯನಿರ್ವಹಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತಿಕ್ರಿಯೆ ನೀಡಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಒತ್ತಾಯಿಸಿದರು. ಗದ್ದಲ ಮುಂದುವರೆದಂತೆ ಪೀಠಾಸೀನಾಧಿಕಾರಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ

0: ಸಭೆ ಸೇರಿದಾಗ ಪೀಠಾಸೇನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಲಾಪ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ವಿವಿಧ ಪಕ್ಷಗಳ ನಾಯಕರಿಗೆ ವೈಯಕ್ತಿಕವಾಗಿ ಮನವಿ ಮಾಡಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ವ್ಯವಹಾರ ಸಲಹಾ ಸಮಿತಿ ಸಭೆಯಲ್ಲಿ ಸದನದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನ ಬಗ್ಗೆ ಅವರು ಬೇಸರ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ವೇಳೆಯನ್ನ ನಡೆಸಲು ಹಾಗೂ ಪ್ರಮುಖ ಮಸೂದೆಗಳ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲು ಸದನದ ಕಲಾಪಕ್ಕೆ ಅವಕಾಶ ನೀಡುವಂತೆ ವಿಪಕ್ಷಗಳ ನಾಯಕರಿಗೆ ಭಾವುಕರಾಗಿ ಮನವಿ ಮಾಡಿದರು. ಜನರಿಗೆ ಸಂಬಂಧಿಸಿದ ವಿಷಯಗಳನ್ನು ಸಮಗ್ರವಾಗಿ ಮತ್ತು ಫಲಪ್ರದವಾಗಿ ಚರ್ಚಿಸಲು ಸದನದ ಕಲಾಪಗಳು ಸುಗಮವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಯಲು ಎಲ್ಲಾ ಪಕ್ಷಗಳು ಸಹಕರಿಸುವಂತೆ ಲೋಕಸಭಾಧ್ಯಕ್ಷರು ಕೋರಿದರು. ಇತ್ತೀಚಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಂಸತ್ತಿನಲ್ಲಿ ವಿವರವಾದ ಚರ್ಚೆಗೆ ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ವ್ಯವಹಾರ ಸಲಹಾ ಸಮಿತಿ ಸಭೆಯ ನಂತರ ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಪ್ರತಿಕ್ರಿಯಿಸಲು ಸಿದ್ದರಿದ್ದಾರೆ, ನಾಗರಿಕರಿಗೆ ಸತ್ಯಗಳನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಪ್ರತಿಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸುವುದನ್ನು ನಿಲ್ಲಿಸಬೇಕು ಎಂದು ಮನವಿ ಮಾಡಿದ ಅವರು, ಕೇಂದ್ರ ಸರ್ಕಾರ ಎಂದಿಗೂ ಸಂಸತ್ತಿನ ಚರ್ಚೆಗಳಿಂದ ಹಿಂದೆ ಸರಿದಿಲ್ಲ ಎಂದು ಹೇಳಿದರು. ಈ ವರ್ಷದ 80ನೇ ಸ್ವಾತಂತ್ರ್ಯ ದಿನಾಚರಣೆಯು ಯುವಶಕ್ತಿ ಮತ್ತು 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಿಸಲು ಯುವ ಭಾರತದ ಕೊಡುಗೆ ಜೊತೆಗೆ ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥವಾಗಿದೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್, ಐತಿಹಾಸಿಕ ಕೆಂಪುಕೋಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆಚರಣೆ ನಡೆಯಲಿದೆ. ಪ್ರಧಾನಿಯವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಹೇಳಿದರು. ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥ ಈ ವರ್ಷದ ಆಚರಣೆಯ ಪ್ರಮುಖ ಅಂಶವಾಗಿದೆ. ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕೆಂಪುಕೋಟೆಯಿಂದ ರಾಷ್ಟೀಯ ಗೀತೆಯನ್ನು ಹಾಡಲಾಗುತ್ತದೆ. ಸುಮಾರು 2500 ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ಜ್ಞಾನಪಥ್ನಲ್ಲಿ ವಂದೇ ಮಾತರಂ ರಚನೆಯನ್ನು ರಚಿಸುತ್ತಾರೆ ಎಂದು ತಿಳಿಸಿದರು. ವಂದೇ ಮಾತರಂನ್ನು ಸರ್ವಿಸ್ ಬ್ಯಾಂಡ್ಗಳೊಂದಿಗೆ ಕೆಂಪುಕೋಟೆಯಲ್ಲಿ ಸಾಮೂಹಿಕವಾಗಿ ಹಾಡಲಾಗುತ್ತದೆ. ಪ್ರಧಾನಮಂತ್ರಿಯವರ ಭಾಷಣದ ನಂತರ ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ರಾಷ್ಟಗೀತೆಯನ್ನು ಹಾಡುತ್ತಾರೆ. ನಂತರ ರಾಷ್ಟಗೀತೆಯನ್ನು ಹಾಡುತ್ತಾರೆ ಎಂದು ವಿವರಿಸಿದರು. ಸಮಾರಂಭದಲ್ಲಿ MI-17 ಹೆಲಿಕಾಪ್ಟರ್ಗಳು ಭಾಗವಹಿಸಲಿದ್ದು, ವೈಮಾನಿಕ ಪ್ರದರ್ಶನದಲ್ಲಿ ರಾಷ್ಟಧ್ವಜ ಮತ್ತು 150 ವರ್ಷಗಳ ವಂದೇ ಮಾತರಂ ಸ್ಮರಣಾರ್ಥ ವಿಶೇಷ ಬ್ಯಾನರ್ ಪ್ರದರ್ಶಿಸಲಾಗುತ್ತದೆ ಎಂದು ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದರು. ಹರ್ಗರ್ ತಿರಂಗಾ ಅಭಿಯಾನ ದೇಶದ ಸಾಮೂಹಿಕ ಶಕ್ತಿಯ ಪ್ರತಿಬಿಂಬವಾಗಿದ್ದು, ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪದಲ್ಲಿ ನಾಗರಿಕರನ್ನು ಒಗ್ಗೂಡಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥನಾಲ್ ಮಿಶ್ರಣ 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:45:20. ಇನ್ನು ಮುಂದೆ ಕೇಳಿ, ಮಹಾತ್ಮರ ಮಠದಲ್ಲಿ ಮಹಿಳೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್.

தேஜஸ்வினி. ಮಹಾತ್ಮರ ಮತದಲ್ಲಿ ಮಹಿಳೆ. ನಾನು ಪ್ರಚಾರ ಕಾರ್ಯ ನಿಪುಣ, ಶ್ರೇಷ್ಠ ಪತ್ರಿಕಾಕರ್ತ, ಪಕ್ಕಾ ಬನಿಯ. ನಾನು ಶರೀರಶಾಸ್ತ್ರದ ವಿದ್ಯಾರ್ಥಿ, ಗೀತಾನುವರ್ತಿ. ನಾನು ಸತ್ಯದ ಪೂಜಕ, ಆರಾಧಕ. ಈಶ ಸೇವೆಯಲ್ಲಿ ನಾನು ಜೀವ ಸವೆಸುತ್ತೇನೆ. ನಾನು ಪ್ರಾಮಾಣಿಕ ನಡೆಯುಳ್ಳವನು. ಬ್ರಹ್ಮಚರ್ಯ ವ್ರತದಿಂದ ಬ್ರಹ್ಮ ದರ್ಶನದೆಡೆಗೆ ನನ್ನ ಪಯಣ ಎಂಬ ಮಾತುಗಳ ಮೂಲಕ ಗಾಂಧೀಜಿಯವರು ತಮ್ಮ ವ್ಯಕ್ತಿತ್ವದ ಪರಿಚಯವನ್ನು ಸ್ವಯಂ ನೀಡಿದ್ದಾರೆ. ನಾನು ಹಿಮಾಲಯದಂಥ ದೊಡ್ಡ ತಪ್ಪು ಮಾಡಿದೆ, ನಾನು ಪಾಪ ಮಾಡಿದೆ ಎಂದು ಪ್ರಾಮಾಣಿಕವಾಗಿ ಜಗತ್ತಿಗೆ ಸಾರಿದ ಮಹಾತ್ಮ ಗಾಂಧೀಜಿಯವರ ಜೀವನ ಒಂದು ತೆರೆದ ಪುಸ್ತಕವಾಗಿದೆ. ಅವರೊಬ್ಬ ಜಗತ್ತೇ ತೂಗುವಂತನ್ನು ಹೊಂದಿದ್ದ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿದ್ದಾರೆ. ಸ್ಫಟಿಕದಂತೆ ಪವಿತ್ರವಾಗಿರುವ, ವೀರತ್ವದಲ್ಲಿ ಕ್ಷತ್ರಿಯರನ್ನು ನಾಚಿಸುವ ಕೆಲವು ಮಹಿಳೆಯರ ಪರಿಚಯ ನನಗಿದೆ ಎಂದು ಹೇಳಿದ್ದ ಗಾಂಧೀಜಿಯವರು ಸ್ತ್ರೀಕುಲದ ಬಗೆಗೆ ಅಪಾರ ಗೌರವ ಹೊಂದಿದ್ದರು. ಅವರ ಉದ್ಧಾರದ ಬಗೆಗೆ ಜೀವನದುದ್ದಕ್ಕೂ ವಿಶೇಷವಾದ ಆಸ್ತಿ ತಳೆದಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ, ದೇಶದ ಉದ್ದಗಲಕ್ಕೂ ಸಂಚರಿಸುವ ಸಂದರ್ಭದಲ್ಲಿ, ಗಂಡಸರಿಗಿಂತ ಹೆಂಗಸರು ಬಹು ಹೀನಾಯ ಪರಿಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ಗುರುತಿಸಿದ ಗಾಂಧೀಜಿಯವರು ಇದಕ್ಕೆ ಕಾರಣವನ್ನು ಹುಡುಕಿ ಈ ರೀತಿ ಹೇಳಿದ್ದಾರೆ. ಸ್ಮೃತಿಕಾರರು ಸ್ತ್ರೀಯರ ಕುರಿತಾಗಿ ಹೇಳಿದ ಎಲ್ಲಾ ವಿಚಾರಗಳನ್ನು ಸಮರ್ಥಿಸಲಾಗುವುದಿಲ್ಲ. ಬಾಲ್ಯ ವಿವಾಹ, ವಿಧವೆಯರ ಮೇಲಿನ ನಿರ್ಬಂಧಗಳು ಮುಂತಾದ ದುಷ್ಟ ಪದ್ಧತಿಗಳಿಗೆ ಸ್ಮೃತಿಗಳಲ್ಲಿ ಹೇಳಿರುವ ಕಟ್ಟಪ್ಪಣೆಗಳೇ ಮೂಲವಾಗಿವೆ. ಅಸ್ಪೃಶ್ಯತೆಯ ನಿವಾರಣೆಗೆ ವರ್ಗ, ವರ್ಣ, ಜಾತಿ ಭೇದದ ವಿರುದ್ಧ ನಿರಂತರ ಹೋರಾಡಿ ಸಹೃದಯಿ ಗಾಂಧೀಜಿಯವರು ಸ್ಮೃತಿಗಳಲ್ಲಿ ಸ್ತ್ರೀಯರನ್ನು ಶೂದ್ರರ ಸಮಾನರೆಂದು ಹೇಳಿದ್ದರಿಂದ ಹಿಂದೂ ಸಮಾಜಕ್ಕೆ ಊಹಾತೀತವಾದಷ್ಟು ಹಾನಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಬಾಲ್ಯ ವಿವಾಹ ಅಧಿಕವಾಗಿದ್ದ ಆ ಕಾಲದಲ್ಲಿ ಬಾಲ ವಿಧವೆಯರ ಅಧಿಕವಾಗಿತ್ತು. ಸಾಲದ್ದಕ್ಕೆ ಹಿಂದೂ ಕಾನೂನಿನ ಪ್ರಕಾರ ವಿಧವೆಯರು ಮರುಮದುವೆಯಾಗುವಂತಿರಲಿಲ್ಲ. ಇಂಥ ಸೂಕ್ಷ್ಮ ಪರಿಸ್ಥಿತಿಯ ಕುರಿತು ಆರ್ದ್ರ ಹೃದಯಯಾಗಿದ್ದ ಗಾಂಧೀಜಿಯವರು, ಈ ಬಾಲವಿಧವೆಯವರ ಇರುವಿಕೆಯೇ ಹಿಂದೂ ಧರ್ಮದ ಒಂದು ದೊಡ್ಡ ಪಾಪ, ದೋಷ. ಅಂಥವರ ಪುನರ್ವಿವಾಹ ಆ ಮಕ್ಕಳ ತಂದೆ ತಾಯಿಯಂದಿರ ಆದ್ಯ ಕರ್ತವ್ಯವಾಗಿದೆ. ಆ ಮಕ್ಕಳು ಪ್ರೇಮ ವಂಚಿತರು. ಅವರು ಮಾನವರಲ್ಲವೇ? ಪ್ರತಿಯೊಬ್ಬ ಮಾನವನಿಗೂ ಪ್ರೇಮದ ಅವಶ್ಯಕತೆ ಇದೆ ಎಂದು ಸಾರಿದರು. 1921ರಲ್ಲಿ ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ಗಂಡಸಿನ ಪಾಶವಿ ಪ್ರವೃತ್ತಿಗೆ ತುತ್ತಾಗಿ ವೇಶ್ಯರೆಂಬ ಹಣೆಪಟ್ಟಿ ಹೊತ್ತಿದ್ದ ಸ್ತ್ರೀಯರನ್ನು ಭೇಟಿ ಮಾಡಿದ ನಂತರ ಅವರ ಸ್ಥಿತಿಯನ್ನು ಉತ್ತಮಪಡಿಸಲು ನಿರ್ಧರಿಸಿದ ಗಾಂಧೀಜಿಯವರು ರಾಜಮಹೇಂದ್ರಿಯಲ್ಲಿ ಪತಿತ ಸ್ತ್ರೀಯರಿಗಾಗಿ ಒಂದು ಆಶ್ರಮ ತೆರೆದರು. ಅಲ್ಲಿ ಸ್ವಯಂ ಉದ್ಯೋಗದ ಶಾಖೆ ತೆರೆದು ಅವರನ್ನು ಅಲ್ಲಿ ನೆಲೆಗೊಳಿಸಿದರು. ಆತ್ಮಶುದ್ಧಿಯಿಂದ ನಾವು ಸ್ವಾತಂತ್ರ್ಯ ಪಡೆಯುವುದಾದರೆ ನಮ್ಮ ಕಾಮಕ್ಕೆ ಸ್ತ್ರೀಯರನ್ನು ಬಲಿಕೊಡಬಾರದು. ಸ್ತ್ರೀಯರನ್ನು ತಾಯಿಯರಂತೆ, ಸೋದರಿಯರಂತೆ, ಮಕ್ಕಳಂತೆ ಗೌರವಿಸುವುದನ್ನು ನಾವು ಕಲಿಯುವ ತನಕವೂ ಭಾರತವನ್ನು ಪುನರುಜ್ಜೀವನಗೊಳಿಸಲಾಗದು ಎಂದು ಮನವರಿಕೆ ಮಾಡಿಕೊಡಲೆತ್ನಿಸಿದರು. ಮಹಾತ್ಮ ಗಾಂಧೀಜಿಯವರು 1906ರಲ್ಲಿ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿದ್ದಾಗ ಕರಿಯ ಕಾನೂನು ಜಾರಿಗೆ ಬಂದದ್ದನ್ನು ತೀವ್ರವಾಗಿ ವಿರೋಧಿಸಿದರು. ಏಕೆಂದರೆ ಆ ಕಾನೂನಿನ ಪ್ರಕಾರ ಯಾವುದೇ ಭಾರತೀಯನು ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು 1906ರಲ್ಲಿ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿದ್ದಾಗ ಕರಿಯ ಕಾನೂನು ಜಾರಿಗೆ ಬಂದದ್ದನ್ನು ತೀವ್ರವಾಗಿ ವಿರೋಧಿಸಿದರು. ಏಕೆಂದರೆ ಆ ಕಾನೂನಿನ ಪ್ರಕಾರ ಯಾವುದೇ ಭಾರತೀಯನು ಆಫ್ರಿಕಾದಲ್ಲಿ ಉಳಿಯುವಂತಿರಲಿಲ್ಲ. ಉಳಿದರೆ ಅಪ್ಪಣೆ ಚೀಟಿ ಹೊಂದಿರಬೇಕಾಗುತ್ತಿತ್ತು. ಅಲ್ಲದೆ ಆ ಕಾನೂನಿನ ಪ್ರಕಾರ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೂ ಯಾವುದೇ ಭಾರತೀಯ ಹೆಂಗಸನ್ನು ಎಲ್ಲಿ ಬೇಕು ನಿಲ್ಲಿಸಿ ಅಥವಾ ಆಕೆಯ ಮನೆಯೊಳಗೆ ಹೊಕ್ಕು ಅವಳ ಅಪ್ಪಣೆ ಚೀಟಿಯನ್ನು ಕೇಳುವ ಅಧಿಕಾರವಿತ್ತು. ಗಾಂಧೀಜಿಯವರ ನೇತೃತ್ವದಲ್ಲಿದ್ದ ಸಂಘಟಿತ ಹೋರಾಟದ ಫಲವಾಗಿ ಅಲ್ಲಿನ ಟ್ರಾನ್ಸ್ವಾಲ್ ಸರ್ಕಾರ ಏಷ್ಯಾದ ಮಹಿಳೆಯರು ಕರಿಯ ಕಾನೂನಿನ ರೀತ್ಯ ತಮ್ಮ ಹೆಸರು, ದಾಖಲೆ ಇತ್ಯಾದಿಗಳನ್ನು ಅಧಿಕಾರಿಗಳಿಗೆ ತೋರಿಸುವ ಅಗತ್ಯವಿಲ್ಲ ಎಂಬ ಕಾನೂನು ಜಾರಿಗೆ ಬಂದಿತು. ಹೀಗೆ ಹೆಂಗಸರ ಘನತೆಗಾಗಿ ಹೋರಾಡಿ ಅವರಿಗೆ ನ್ಯಾಯ ಒದಗಿಸಿದ ಗಾಂಧೀಜಿಯವರು, ನಾನು ಎಲ್ಲಾ ಹೆಣ್ಣು ಮಕ್ಕಳನ್ನು

ನನ್ನ ಮಕ್ಕಳೆಂದೇ ಹೇಳಿಕೊಳ್ಳುತ್ತೇನೆ. ಅದಕ್ಕೆ ನನಗೆ ಹಿಂಜರಿಕೆಯಿಲ್ಲ. ಸುಸಂಸ್ಕೃತವಾದ ಸಾವಿರಾರು ಹೆಣ್ಣು ಮಕ್ಕಳು ನನ್ನ ಮಕ್ಕಳೆನಿಸುವುದಾದರೆ ಅದಕ್ಕಿಂತ ಬೇರೆ ಭಾಗ್ಯವಿಲ್ಲ. ಅವರು ನನಗೂ ನನ್ನ ದೇಶಕ್ಕೂ ಕಲ್ಯಾಣಕಾರರು. ಹೆಣ್ಣು ಮಕ್ಕಳು ದೊಡ್ಡವರಾಗಿ ಸೇವಾ ಕ್ಷೇತ್ರದಲ್ಲಿ ವಿನಯವನ್ನು, ಸಚ್ಚಾರಿತ್ರ್ಯವನ್ನು, ಸತ್ಯವನ್ನು ಸಾಧಿಸಬೇಕು. ತಮ್ಮಿಷ್ಟ ಬಂದಂತೆ ಇರುವ ಹೆಣ್ಣು ಮಕ್ಕಳಿಗೆ ನಾನು ಒಳ್ಳೆಯ ತಂದೆಯಾಗಲಾರೆ ಎಂದು ಸ್ಪಷ್ಟವಾಗಿ ನುಡಿದರು. ದಕ್ಷಿಣ ಆಫ್ರಿಕಾದ ಟಾಲ್ಸ್ಟಾಯ್ ಫಾರ್ಮ್ನಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಒಟ್ಟಾಗಿ ಗಾಂಧೀಜಿಯವರು ಪಾಠ ಹೇಳುತ್ತಿದ್ದರು. ಅವರೆಲ್ಲರೂ ಒಟ್ಟಾಗಿ ವಾಸಿಸುತ್ತಿದ್ದರು. ಹುಡುಗಿಯರ ರಕ್ಷಣೆಗೆ ಸದಾ ಸನ್ನದ್ಧರಾಗಿದ್ದ ಬಾಪು, ನನ್ನ ಕಣ್ಣು ತಾಯಿಯ ಕಣ್ಣು ಮಗಳನ್ನು ಅನುಸರಿಸುವಂತೆ ಅನುಸರಿಸುತ್ತಿದ್ದವು ಎಂದು ಹೇಳಿದ್ದಾರೆ. ಇಂದ್ರಿಯಗಳ ದಾಸ್ಯ ಸರ್ವನಾಶಕ್ಕೆ ನಾಂದಿ ಎಂಬ ಪಾಠವನ್ನು ಅವರು ಸಂದರ್ಭೋಚಿತವಾಗಿ ಅವರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಸದೃಢ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನಿಸುತ್ತಿದ್ದರು. ಮಹಿಳೆಯರ ಸ್ವಭಾವಸಿದ್ಧ ಹಕ್ಕುಗಳನ್ನು ಎತ್ತಿ ಹಿಡಿಯಲು, ಅವರನ್ನು ಸುಧಾರಿಸಲು, ಬೆಳೆಸಲು ವಿದ್ಯೆ ಅತ್ಯಗತ್ಯ. ವಿದ್ಯೆ ಕಲೆಯದೆ ಜನಕೋಟಿಗೆ ಶಿಕ್ಷಣವಿಲ್ಲದೆ ಆತ್ಮದ ಸತ್ಯದರ್ಶನ ಸಾಧ್ಯವಿಲ್ಲ. ಗೃಹ ಜೀವನದಲ್ಲಿ ಹೆಣ್ಣಿನದೇ ಪ್ರಧಾನ ಪಾತ್ರವಾಗಿದೆ. ಮಗುವಿನ ಪಾಲನೆ ಪೋಷಣೆ ಭವಿಷ್ಯದವಿಕೆ ಚಾರಿತ್ರ್ಯ ನಿರ್ಮಾಣದಲ್ಲಿ ತಾಯಿಯ ಪಾತ್ರ ಹಿರಿದು. ಆದ್ದರಿಂದ ಗೃಹ ಕೃತ್ಯದ ವಿಚಾರಗಳ ಕುರಿತು, ಮಕ್ಕಳ ಪೋಷಣೆಯ ಕುರಿತು ಸ್ತ್ರೀಯರ ವಿದ್ಯಾಭ್ಯಾಸ ಕ್ರಮದಲ್ಲಿ ವಿಶೇಷ ಆದ್ಯತೆ ನೀಡಬೇಕು ಎಂದು ಹೇಳುವ ಮೂಲಕ ಶಿಕ್ಷಣ ಪದ್ಧತಿಯಲ್ಲಿ ಅವಶ್ಯಕ ಬದಲಾವಣೆ ತರುವ ಅಗತ್ಯತೆಯನ್ನು ಮನಗಾಣಿಸಿದರು. ಹೆಣ್ಣು ಗಂಡಿನ ಸಂಗಾತಿ, ಗಂಡಿನಷ್ಟೇ ಮಾನಸಿಕ ಶಕ್ತಿಯುಳ್ಳವಳು, ಗಂಡಸಿನ ಅತೀ ಸಣ್ಣ ಚಟುವಟಿಕೆಯಲ್ಲೂ ಭಾಗವಹಿಸುವ ಅಧಿಕಾರ ಅವಳಿಗುಂಟು. ಆಕೆಗೆ ಗಂಡಸಿಗಿರುವಂತೆ ಸ್ವಾತಂತ್ರ್ಯ ಹಾಗೂ ಹಕ್ಕುಗಳು. ಕಾರ್ಯಕ್ಷೇತ್ರದಲ್ಲಿ ಗಂಡಸಿಗೆ ಇರುವಂತೆ ಹೆಂಗಸಿಗೂ ಉನ್ನತ ಸ್ಥಾನವಿರಬೇಕೆಂದು ಹಂಬಲಿಸಿದರು. ಹೆಣ್ಣು ಕೇವಲ ಭೋಗದ ವಸ್ತುವಾಗಿ ಅಥವಾ ನಮ್ಮ ಅಡಿಗೆಯವರಾಗಿ ಇರುವುದನ್ನು ನಿಲ್ಲಿಸಿರಿ. ನಮ್ಮ ಬಾಳ ಸಂಗಾತಿಯಾಗಿ, ಜೀವನ ಸಂಗ್ರಾಮದಲ್ಲಿ ಸಮಾನ ಸಹಚರಿಣಿಯಾಗಿ, ಸುಖ ದುಃಖಗಳಲ್ಲಿ ಸಿಗಳಾಗಿ ಪರಿಗಣಿಸದಿದ್ದರೆ ಅಭಿವೃದ್ಧಿ ಪರವಾದ ಎಲ್ಲಾ ಪ್ರಯತ್ನಗಳು ವಿಫಲವಾಗುತ್ತವೆ. ಎಳೆಯ ವಯಸ್ಸಿನಲ್ಲಿ ಮದುವೆಯಾದ ಗೃಹಿಣಿಯರಿಗೆ ಪತ್ಗುರುವಾಗಬೇಕು. ಶಂಕರನಿಗೆ ಉಮೆ ಇದ್ದಂತೆ, ರಾಮನಿಗೆ ಸೀತೆ ಇದ್ದಂತೆ, ನಳನಿಗೆ ದಮಯಂತಿ ಇದ್ದಂತೆ ನಮ್ಮ ಹೆಣ್ಣು ಮಕ್ಕಳು ನಮ್ಮೊಂದಿಗಿದ್ದು ನಮ್ಮ ಆಲೋಚನೆಗಳಲ್ಲಿ ಪಾಲ್ಗೊಂಡು ನಮ್ಮೊಂದಿಗೆ ಚರ್ಚಿಸುತ್ತಾ ನಮ್ಮ ಆಸೆ ಆಕಾಂಕ್ಷೆ ಅರಿವುಗಳನ್ನು ಮೆಚ್ಚಿ ಪೋಷಿಸುತ್ತಾ ತಮ್ಮ ಅದ್ಭುತ ಅಂತರ್ಬೋಧಕ ಶಕ್ತಿಯಿಂದ ನಮ್ಮ ಬಾಹ್ಯ ಜೀವನದ ಅವ್ಯಕ್ತ ಚಿಂತೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಾಗ, ನಮ್ಮನ್ನು ನೆಮ್ಮದಿಗೊಳಿಸುವ ಮನಃಶಾಂತಿಯನ್ನು ಕೊಟ್ಟಾಗ ಮುಕ್ತಿ ಲಭ್ಯವಾಗುತ್ತದೆ ಎಂದು ಹೇಳಿದರು. ಸ್ವತಃ ಜೀವನದಲ್ಲಿ ಪತ್ನಿ ಕಸ್ತೂರ್ಬಾರವರಿಗೆ ಗೌರವಯುತ ಸ್ಥಾನವನ್ನಿತ್ತು. ಇತರ ಗೃಹಸ್ಥರಿಗೆ ಗಾಂಧೀಜಿಯವರು ಮಾದರಿಯಾದ ವಯಸ್ಸಿನಲ್ಲಿ ಗಾಂಧೀಜಿಯವರಿಗಿಂತ 6 ತಿಂಗಳು ದೊಡ್ಡವರಾಗಿದ್ದ ಬಾ ಜೀವನ ಪರ್ಯಂತ ಬಾಪೂರವರ ಹೋರಾಟಗಳಿಗೆ ಬೆಂಬಲವಾಗಿದ್ದರು. ದೇಯಾದರ್ಶಗಳ ಸಾಧನೆಗೆ ಪೂರಕವಾಗಿದ್ದರು. ಸ್ವಾತಂತ್ರ್ಯ ಹೋರಾಟದ ನೇತಾರರಾಗಿದ್ದ ಗಾಂಧೀಜಿ ಆಗಾಗ ಸಾಹಸಕ್ಕೆ ಒಳಗಾಗುತ್ತಿದ್ದರು. ಗಾಂಧೀಜಿಯವರ ದೇಶ ಪರ್ಯಟನ, ವಿದೇಶಕ್ಕೆ ಕಾರ್ಯನಿಮಿತ್ತ ಭೇಟಿ, ಕಾರ್ಯಕ್ರಮಗಳ ಒತ್ತಡ, ಭೇಟಿಯಾಗಲು ಬರುತ್ತಿದ್ದ ಜನಸಾಗರ, ಇವುಗಳ ಮಧ್ಯೆ ಕಸ್ತೂರ್ಬಾ ಹಾಗೂ ಗಾಂಧಿಯವರು ಹೆಚ್ಚು ಸಮಯ ಒಟ್ಟಾಗಿರಲು ಅವಕಾಶವೇ ಸಿಗುತ್ತಿರಲಿಲ್ಲ. ಆದರೆ ಅವರು ಜೊತೆಗಿದ್ದಷ್ಟು ಸಮಯ ಅವರಿಬ್ಬರು ಬೇರೆ ಬೇರೆ ಎನ್ನುವಂತೆ ಇರಲಿಲ್ಲ. ಇದೇ ಆ ದಂಪತಿಗಳ ವೈಶಿಷ್ಟ್ಯ ಎಂದು ಅವರಿರ್ವರನ್ನು ಹತ್ತಿರದಿಂದ ಕಂಡವರು ದಾಖಲಿಸಿದ್ದಾರೆ. ಫೆಬ್ರವರಿ 21, 1940 ನಿಧನರಾದಾಗ ಗಾಂಧೀಜಿ, ನಿಜ, ಆಕೆಯ ಸಾವಿನಿಂದ ನನಗೆ ನಾನು ನಿರೀಕ್ಷಿಸಿದ್ದಕ್ಕಿಂತಲೂ ಹೆಚ್ಚು ನೋವಾಗಿದೆ. ನಾವು ಎಲ್ಲ ದಂಪತಿಗಳಂತಿರಲಿಲ್ಲ. 4 ಮಕ್ಕಳ ಜನನದ ನಂತರ ನಾವು ಬ್ರಹ್ಮಚರ್ಯವನ್ನು ಕಠಿಣವಾಗಿ ಪಾಲಿಸಿದೆವು, ಮತ್ತೂ ಹತ್ತಿರಕ್ಕೆ ಬಂದೆವು. ನಾವು ಬೇರೆ ಬೇರೆ ಎನ್ನುವ ಭಾವನೆಯೇ ಇರಲಿಲ್ಲ. ಪರಿಣಾಮವಾಗಿ ಆಕೆ ನನ್ನ ಉತ್ತಮಾರ್ಧಳು ಎಂದು ಕಂಬನಿ ಮಿಡಿದರು. ಪತಿ ಪತ್ನಿಯರ ಸಂಬಂಧ ಹೇಗಿದ್ದರೆ ಸುಸಂಸ್ಕೃತ ಸಮಾಜ, ಆದರ್ಶ ಕುಟುಂಬ ನಿರ್ಮಾಣ ಸಾಧ್ಯ ಎಂದು ಜಗತ್ತಿಗೆ ಪರಿಚಯಿಸಿದರು. ಸ್ತ್ರೀಯರಿಗೆ ಅವರ ಮನಸ್ಸಿನ ಸೌಂದರ್ಯ ಮುಖ್ಯ. ಬಾಹ್ಯಾಡಂಬರದ ಒಡವೆಗಳಿಂದ ಅವರ ಸೌಂದರ್ಯ ವರ್ಧಿಸಬೇಕಿಲ್ಲ. ಕೈಗೆ ಭಾರವಾಗಿರುವ ಬಳೆಗಳು, ಚಿಕ್ಕ ರಂಧ್ರಗಳಿಗೆ ತಗುಲಿಸಿಕೊಳ್ಳುವ ದೊಡ್ಡ ಮೂಗುತಿಗಳು, ಕುತ್ತಿಗೆ ಬಿಗಿಯುವ ಸರಗಳು ಸಹಿಸಲಸಾಧ್ಯವಾದುವು ಎಂದು ಸ್ತ್ರೀ ಸಮುದಾಯಕ್ಕೆ ಹೇಳುವ ಮೂಲಕ ಸಂಗ್ರಹಿತವಾದ ಒಡವೆಗಳನ್ನು

0: ವಿಧಾನವನ್ನು ಖಾದಿಯ ಪ್ರಚಾರಕ್ಕೆ ಗಾಂಧೀಜಿಯವರು ಬಳಸುತ್ತಿದ್ದರು. ಒಮ್ಮೆ ಗಾಂಧೀಜಿಯವರು, ಇತ್ತೀಚೆಗೆ ನನ್ನನ್ನು ಪ್ರೀತಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ, ನನಗೆ ಚಿಕ್ಕ ಹುಡುಗಿಯರು, ದೊಡ್ಡ ಅಮ್ಮಂದಿರು ಎಲ್ಲರೂ ಒಂದೇ, ಅವರ ಆಸೆ ಒಡವೆಗಳಲ್ಲಿದ್ದರೆ ಅದನ್ನು ಹಾಸ್ಯ ಮಾಡಿ ತೆಗೆಯಿಸಿ ಬಡವರಿಗಾಗಿ ಕೊಡುವ ಆಸೆಯನ್ನು ಅವರಲ್ಲಿ ನಾನು ಉಂಟು ಮಾಡುತ್ತೇನೆ. ಮೃದು ಹೃದಯಗಳು, ಹೆಂಗಸರು ಮೃದು ಹೃದಯಿಗಳು, ಪರರ ಕಷ್ಟವನ್ನು ಅವರು ಸಹಿಸರು. ನನ್ನ ಉದ್ದೇಶ ಈಡೇರಿಕೆ ಗುರಿ ಸಾಧನೆಗೆ ನನ್ನ ಜೊತೆ ತಮ್ಮ ಕೈಗೂಡಿಸಿ ಸ್ತ್ರೀಯರು ದುಡಿಯುತ್ತ ಉದಾರವಾಗಿ ಸಹಾಯ ಮಾಡುತ್ತಿರುವರು. ಅದಕ್ಕೆ ಪ್ರಪಂಚದಲ್ಲಿ ಅವರಿಗೆ ಪ್ರತ್ಯೇಕವಾದ ವಿಶೇಷ ಸ್ಥಾನವಿದೆ ಎಂದು ಗಾಂಧೀಜಿಯವರು ನುಡಿದಿದ್ದರು. ಒಟ್ಟಿನಲ್ಲಿ ಲೋಕಹಿತ ಚಿಂತನೆಯಲ್ಲಿರುವುದು ದೈವ ಚಿಂತನೆಯೂ ಆಗಿದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದೇ ಧಾರ್ಮಿಕ ಪ್ರವೃತ್ತಿ ಎಂದು ನುಡಿದಂತೆ ದೀನ ದುರ್ಬಲ ದುಃಖಿತರಿಗಾಗಿ ಮರುಗಿದ ಹೋರಾಡಿದ ಮಹಾತ್ಮ ಗಾಂಧೀಜಿಯವರಂತೆ ಸರ್ವರೂ ಸಮಾಜದ ಅರ್ಧ ಭಾಗವಾಗಿರುವ ಸ್ತ್ರೀ ಕುಲಕ್ಕೆ ಗೌರವವಿತ್ತು ನಡೆದರೆ ಸುಭೀಕ್ಷ ಭಾರತ ನಿರ್ಮಾಣ ಸಾಧ್ಯ.
1: ಇದುವರೆಗೂ ಮಹಾತ್ಮರ ಮತದಲ್ಲಿ ಮಹಿಳೆ ಈ ಕುರಿತು ಮಾತನಾಡಿದವರು ಡಾಕ್ಟರ್ ತೇಜಸ್ವಿನಿ.

ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಫಾತಿಮಾ ಸಮ್ರಿನ್ ಮೊಹಮ್ಮದ್ ಅಬ್ಬಾಸ್ ಕುರುಡಿ, 31 ವರ್ಷದ ಮಹಿಳೆ. ಇವರು ಹೊನ್ನಾವರ ತಾಲೂಕು ಮಂಕಿ ಗ್ರಾಮದಿಂದ ಕಾಣೆಯಾಗಿರುತ್ತಾರೆ. ಇವರ ಎತ್ತರ 4.8 ಅಡಿ ಎತ್ತರ. ಉರ್ದು, ಕನ್ನಡ, ಹಿಂದಿ ಭಾಷೆಯನ್ನು ಮಾತನಾಡಬಲ್ಲವರು. ಗೋಧಿ ಮೈಬಣ್ಣ, ದುಂಡನೆಯ ಮುಖ, ಸಾಧಾರಣ ಮೈಕಟ್ಟು ಹೊಂದಿದ್ದು. ಇವರೊಂದಿಗೆ ಇವರ ಮಗಳು ಜುಲೇಖಾ ಫರ್ವೀನ್ ಮೊಹಮ್ಮದ್ ಅಬ್ಬಾಸ್ ಕುರುಡಿ ಇವರೂ ಕೂಡ ಕಾಣೆಯಾಗಿರುತ್ತಾರೆ. ಇವರ ಪ್ರಾಯ 5 ವರ್ಷ. ಸುಮಾರು 2.5 ಅಡಿ ಎತ್ತರವಾಗಿರುತ್ತಾರೆ. ಉರ್ದು ಹಾಗೂ ಹಿಂದಿ ಭಾಷೆಯನ್ನು ಬಲ್ಲವರು. ಗೋಧಿ ಮೈಬಣ್ಣ, ದುಂಡನೆಯ ಮುಖ, ಸಾಧಾರಣ ಮೈಕಟ್ಟು ಹೊಂದಿದವರಾಗಿದ್ದಾರೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಭಟ್ಕಳ್ ಗ್ರಾಮೀಣ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0838522733 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಅಥವಾ ಕಾರವಾರನ ಪೊಲೀಸ್ ಕಂಟ್ರೋಲ್ ರೂಮ್ನ ದೂರವಾಣಿ ಸಂಖ್ಯೆ 0838222655500 ಈ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಪ್ರತಿಮಾರಾವ್ ಹಾಗೂ ಎಲ್ ಎನ್ ಶಾಸ್ತ್ರಿ ಹಾಡಿರುವ ಎ ಚಿತ್ರದ ಗೀತೆ. ಸಂಗೀತವಿದೆ ಗುರುಕಿರಣ್ ಅವರದು.

ಕೆ ಕಲ್ಯಾಣ್ ಅವರ ಗೀತೆಗೆ ರಾಜೇಶ್ ರಾಮನಾಥ್ ಸಂಗೀತ ನೀಡಿರುವ ಐಶ್ವರ್ಯ ಚಿತ್ರದ ಗೀತೆ. ಹಾಡಿದವರು ಕುಣಾಲ್ ಗಾಂಜಾವಾಲಾ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಎಂವಿ ಅನಂತಕುಮಾರ್ ಹಾಗೂ ಲತಾ ಜಾಗೀರದಾರ್ ಹಾಡಿರುವ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಗೀತೆ. ಎಂದೂ ಕೇಳಿದ ಒಂದು ಹಾಡನ್ನು ನಾನು ವೀಣೆಗೆ ಕಲಿಸಿದೆ.

ಎಲ್ಲಿ ಹುಟ್ಟು ಎಲ್ಲಿ ಕಟ್ಟುನೇ ಹರಡಿದ ಚೆಲುವಿಗೆ. ಡಿಎಸ್ ಕರ್ಕಿ ವಿರಚಿತ ಗೀತೆಯನ್ನ ಹಾಡಿದವರು ಶಿವಾನಂದ್ ಪಾಟೀಲ್ ಹಾಗೂ ಕೆಎಂ ಕುಸುಮಾ.

ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 8:45 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಡಾನ್ ಚಿತ್ರಕ್ಕಾಗಿ ಅಲಿಶಾ ಚಿನಾಯ್, ಮಹಾಲಕ್ಷ್ಮಿ ಅಯ್ಯರ್ ಹಾಗೂ ಸೋನು ನಿಗಮ್ ಹಾಡಿರುವ ಗೀತೆಯನ್ನ ಕೇಳುತ್ತಿದ್ದೀರಿ. ಜಾವೇದ್ ಅಖ್ತರ್ ಅವರ ಗೀತ ರಚನೆಗೆ ಶಂಕರ್ ಎಹ್ಸಾನ್ ಲಾಯ್ ಅವರ ಸಂಗೀತ.

ನೌದು ಗ್ಯಾರ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಇವುಗಳ ಸ್ವರದಲ್ಲಿ ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಮಜ್ರೂನ್ ಸುಲ್ತಾನ್ಪುರಿ ಅವರ ಗೀತೆಗೆ ಎಸ್ ಡಿ ಬರ್ಮನ್ ಅವರ ಸಂಗೀತವಿತ್ತು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಸಮಯ 9:30 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಇಂದಿನ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾನ್ಸೂರಿ ವಾದನ ವಿಶ್ವನಾಥ್ ಆರ್ ಕಾಲ್ಬಾಗ್ ಅವರಿಂದ, ತಬಲಾ ಎಸ್ವಿ ಪ್ರಶಾಂತ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾನ್ಸೂರಿ ವಾದನ ಕೇಳಿದಿರಿ. ವಿಶ್ವನಾಥ್ ಆರ್ ಕಾಲ್ಬಾಗ್ ಅವರಿಂದ, ತಬಲಾ ಎಸ್ವಿ ಪ್ರಶಾಂತ್ ಅವರದಾಗಿದ್ದು.

ಇದು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಇದೀಗ ಸಮಯವಾಗಲಿದೆ 10 ಗಂಟೆ. ಇನ್ನು ಮುಂದೆ ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಇದುವರೆಗೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಗೀತ ಪಲ್ಲವ, ಕ್ಷಮಿಸಿ, ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಸಮಯ.

ಐಶ್ವರ್ಯ ಚಿತ್ರದ ಗೀತೆಯನ್ನ ಕುನಾಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿ ಕೇಳಿದಿರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿತ್ತು.

ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆಯನ್ನ ಕುಮಾರ್ ಸಾನು, ಕವಿತಾ ಕೃಷ್ಣಮೂರ್ತಿ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಗೀತೆಯನ್ನ ಬರೆದಿದ್ದವರು ಸಮೀರ್, ಗೀತೆಗೆ ಸಂಗೀತ ನೀಡಿದ್ದವರು ಜತಿನ್ ಲಲಿತ್.

ಗೀತ ಚಂದ್ರಿಕೆಯಲ್ಲಿ ಇದೀಗ ಕೇಳೋಣ AK-47 ಚಿತ್ರದ ಗೀತೆಯನ್ನ. ಹರಿಹರನ್ ಹಾಗೂ ಚಿತ್ರರವರ ಧ್ವನಿಯಲ್ಲಿ ಹಂಸಲೇಖರವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಇದೀಗ ಕೇಳೋಣ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಗೀತ ರಚನೆ ಚಿ ಉದಯ್ ಶಂಕರ್ ಅವರದು, ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ.

ಸಾಜನ್ ಚಿತ್ರದ ಗೀತೆಯನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ದೊರೆಯಲ್ಲಿ ಕೇಳುತ್ತಿರುವಿರಿ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ನದೀಮ್ ಶ್ರವಣ್ ಅವರದಾಗಿದೆ.